ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 11ನೆಯ ದಿನ, ಅಂದರೆ 2026ನೆಯ ಇಸವಿ, ಜುಲೈ ತಿಂಗಳ 2ನೇ ತಾರೀಕು. ಸಮಯ ಸರಿಯಾಗಿ 5:58:50. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃಬಾಂಧವರಿಗೆಲ್ಲ ನಮಸ್ಕಾರ. ಮುಂಜಾನೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಮುಂಜಾನೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ಅರುಣಾ ನಾಯಕ್.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಜ್ಯೋತಿ ಮಹಾದೇವ್ ಅವರಿಂದ.
1: ಹಲ್ಲಿರುವಾಗ ಕಡಲೆ ಇಲ್ಲ, ಕಡಲೆ ಇರುವಾಗ ಹಲ್ಲಿಲ್ಲ ಅಂತೊಂದು ಮಾತಿದೆ. ಅದನ್ನೇ ಆಧುನಿಕವಾಗಿ ಹೇಳುವುದಾದರೆ, ಆರೋಗ್ಯವಿದ್ದಾಗ ಧನವಿಲ್ಲ, ಧನ ಸಂಪತ್ತಿರುವಾಗ ಆರೋಗ್ಯವಿಲ್ಲ. ಈಗ ಎಲ್ಲರಿಗೂ ಅನಾರೋಗ್ಯ ಸಮಸ್ಯೆ ಹೆಚ್ಚುತ್ತಲೇ ಇದೆ. 30-40 ವರ್ಷಗಳ ಹಿಂದೆ ಆಗ 30-40-50 ವಯೋಮಾನದವರಿಗೆ ಇದ್ದ ಆರೋಗ್ಯ ಈಗಿನವರಿಗಿಲ್ಲ. ಅವರು ಮಾಡುತ್ತಿದ್ದ ಕೆಲಸ ಕಾರ್ಯಗಳ ಅರ್ಧದಷ್ಟನ್ನೂ ಈಗಿನವರಿಗೆ ಮಾಡಲಾಗುತ್ತಿಲ್ಲ. ಅತಿ ಸಿರಿವಂತರ ಅನಾರೋಗ್ಯ ಒಂದು ತೆರನಾದರೆ, ಮಧ್ಯಮ ಕೆಳಮಧ್ಯಮ ವರ್ಗದವರ ಅನಾರೋಗ್ಯ ಇನ್ನೊಂದು. ಎಲ್ಲರದೂ ಒಂದು ಸಮಾನ ದೋಷ, ಸುಸ್ತು, ನಿತ್ರಾಣ. ಏನು ಕೂಡುದಿಲ್ಲ ಮಾರಾಯರೆ. ಹಿಂದಿನವರಂತೆ ಧಾರಣಾಶಕ್ತಿ ನಮಗಿಲ್ಲ. ಮನಸ್ಸಿಗಾಗಲಿ ದೇಹಕ್ಕಾಗಲಿ ಆಘಾತಗಳನ್ನು ತಡೆದುಕೊಳ್ಳಲು ಆಗುವುದೇ ಇಲ್ಲ. ಇದಕ್ಕೆ ಬಹುಮುಖ್ಯ ಕಾರಣಗಳು ಆಧುನಿಕ ಆಹಾರ, ಜೀವನ ಶೈಲಿ, ಒತ್ತಡದ ಬದುಕು. ಕಲಬೆರಕೆ ಆಹಾರ, ಅನಿಯಮಿತ ಆಹಾರ, ಅತಿಯಾದ ಆಹಾರ, ಜೊತೆಗೆ ಅಪೌಷ್ಟಿಕ ಆಹಾರದ ಸೇವನೆ, ನಿಷ್ಕ್ರಿಯ ಜೀವನ ಶೈಲಿ, ಎಲ್ಲಕ್ಕೂ ಮಿಗಿಲಾಗಿ ಅತಿ ಒತ್ತಡದ ಓಡಾಟದ ತುಲನಾತ್ಮಕ ಬದುಕು. ಅವರಿವರಿಗೆ ಹೋಲಿಸಿಕೊಂಡು ತಾನು ಅಲ್ಲಿರಬೇಕು, ಇಲ್ಲಿರಬೇಕು, ಹೀಗಿರಬೇಕು, ಹಾಗಿರಬೇಕು ಎಂದೇ ಒದ್ದಾಡುವ ಬದುಕು. ಇದರಿಂದಾಗಿಯೇ ಬಹಳಷ್ಟು ಅನಾರೋಗ್ಯಗಳು ಉಂಟಾಗುತ್ತವೆ. ಮಾನಸಿಕ ಅಸಂತೋಷಗಳು ದೈಹಿಕ ಅಸಮತೋಲನಕ್ಕೆ ದಾರಿ ಮಾಡುತ್ತವೆ. ನಾವು ಎಳವೆಯಿಂದಲೇ ಇದನ್ನೆಲ್ಲ ಅರಿವಿಲ್ಲದೇ ಕಲಿತು ಬಲಿಯುವುದರಿಂದ ಅನಾರೋಗ್ಯದ ರಹದಾರಿಗಳನ್ನು ಹುಟ್ಟಿಸಿಕೊಳ್ಳುತ್ತೇವೆ, ಬೆಳೆಸಿಕೊಳ್ಳುತ್ತೇವೆ. ನಮ್ಮೊಳಗೆ ಏನೋ ಸರಿಯಿಲ್ಲವೆಂದು ದೇಹವೇ ಕರೆ ಕೊಟ್ಟಾಗ, ಅನಾರೋಗ್ಯದ ಲಕ್ಷಣಗಳು ಕಂಡಾಗ, ಏನಿಲ್ಲ, ಸ್ವಲ್ಪ ವೀಕ್ನೆಸ್ ಅಷ್ಟೇ ಅಂದುಕೊಂಡು ಮತ್ತೊಂದು ಬಾಟಲ್ ರೆಡಿಮೇಡ್ ಜ್ಯೂಸ್ ಕುಡಿದು ಎದ್ದು ಬಿಡುತ್ತೇವೆ. ದೇಹದ ಮಾತನ್ನು ಕೇಳಿಸಿಕೊಳ್ಳುವುದೇ ಇಲ್ಲ. ಇದನ್ನು ಹೇಗೆ ಸರಿ ಮಾಡಿಕೊಳ್ಳುವುದು? ಮೊದಲಿಗೆ ನಮ್ಮನ್ನು ನಾವು ಗಮನಿಸಬೇಕು. ನಮ್ಮ ಆಹಾರ, ವಿಹಾರ, ಆಚಾರ, ವಿಚಾರ ಸರಿಯಾಗಿವೆಯೇ? ಸರಿ ಇದೆ ಅನಿಸಿದ್ದನ್ನು ಇರಿಸಿಕೊಂಡು ಸರಿಯಿಲ್ಲ ಅನಿಸಿದ್ದನ್ನು ತಿದ್ದಿಕೊಳ್ಳುವುದೇ ಮೊದಲ ಹೆಜ್ಜೆ. ಯಾವುದು ಸರಿ, ಯಾವುದು ತಪ್ಪು ಅನ್ನುವ ವಿವೇಚನೆ ನಮಗಿರಬೇಕು. ಇಲ್ಲವಾದಲ್ಲಿ ಬಲ್ಲವರಿಂದ ತಿಳಿದುಕೊಳ್ಳಬೇಕು. ಆರೋಗ್ಯ ಚೌಕಟ್ಟಿನ ಮೊದಲ ಬಾಹು ಆಹಾರ. ಆದಷ್ಟು ಮಟ್ಟಿಗೆ ಋತುಮಾನಕ್ಕೆ ತಕ್ಕಂತೆ ನಮ್ಮ ಪರಿಸರಕ್ಕೆ, ಜೀವನ ಶೈಲಿಗೆ ಹೊಂದಿಕೆಯಾಗುವ ಆಹಾರ ಸೇವನೆ ಮುಖ್ಯ. ಪೌಷ್ಟಿಕ, ಸಮತೋಲಿತ, ನಿಯಮಿತ ಆಹಾರದಿಂದಲೇ ಸಾಕಷ್ಟು ಅನಾರೋಗ್ಯಗಳನ್ನು ದೂರವಿರಿಸಬಹುದು. ಆಹಾರವೇ ಮದ್ದು ಆದರೊಳಿತು, ಇಲ್ಲವಾದಲ್ಲಿ ಮದ್ದೇ ಆಹಾರವಾಗುವುದು. ಎರಡನೇ ಬಾಹು ವ್ಯಾಯಾಮ. ಬಹಳ ಸರಳ ಸಹಜ ವ್ಯಾಯಾಮ ಎಂದರೆ ನಡಿಗೆ. ಪ್ರತಿದಿನ 10,000 ಹೆಜ್ಜೆಯ ನಡಿಗೆ. ಆದರೆ ನಾವು ಮನುಜರನೇಕರು ಸ್ವಂತ ಸ್ವಾಸ್ಥ್ಯದ ವಿಷಯದಲ್ಲಿ ಮಹಾಸೋಮಾರಿಗಳು. ಕಾಲ್ನಡಿಗೆಯನ್ನು ಹಿಂದಿಕ್ಕಿ ಚಕ್ರಗಳಲ್ಲಿ ಸ್ಥಾಪಿತರಾಗಿದ್ದೇವೆ. ಇದರಿಂದಾಗಿಯೇ ಅನೇಕಾನೇಕ ಮನೋದೈಹಿಕ ತೊಂದರೆಗಳು ನಮ್ಮೊಳಗೆ ಸ್ಥಳ ಕಂಡುಕೊಳ್ಳುತ್ತಿವೆ. ಪಟ್ಟಣದ ಬಹುಮಹಡಿ ಕಟ್ಟಡಗಳ ಮನೆಗಳಲ್ಲಿ ವಾಸಿಸುವವರಿಗೆ ಬಿಡುಬೀಸಾಗಿ ಬೀದಿ ವಾಕಿಂಗ್ ಅಸಾಧ್ಯ. ಅವರು ತಮ್ಮ ಮನೆಗಳಲ್ಲೇ ಪಡಸಾಲೆಯಲ್ಲಿ 2 ಕುರ್ಚಿಗಳನ್ನು 6-8 ಅಡಿ ಅಂತರದಲ್ಲಿ ಎದುರುಬದುರಾಗಿ

0: ಇಸಿಕೊಂಡು ಅವುಗಳ ಸುತ್ತ ಅಂಕೆ 8 ಬರೆದಂತೆ ನಡೆಯಬಹುದು. ಈ ನಡಿಗೆಯಿಂದ ಎಡಬಲ ತಿರುವುಗಳೆರಡನ್ನೂ ನಾವು ನಡೆಯುವ ಕಾರಣ ನಮ್ಮ ಮೆದುಳಿನ ಎಡಬಲ ಭಾಗಗಳೆರಡೂ ಸಮತೋಲನ ಸಾಧಿಸುತ್ತವೆ. ಆರೋಗ್ಯ ಚೌಕಟ್ಟಿನ 3 ಬಾಹು ಹವ್ಯಾಸ. ನಮ್ಮ ವಿದ್ಯೆ ವೃತ್ತಿಗಳ ಹೊರತಾಗಿಯೂ ಏನಾದರೊಂದು ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ಮನೋದೈಹಿಕ ಆರೋಗ್ಯ ದೃಷ್ಟಿಯಲ್ಲಿ ಬಹುಮುಖ್ಯವಾಗಿದೆ. ನಮಗೆ ಯಾವುದು ಹಿಡಿಸುತ್ತದೆ, ಹಿತವಾಗುತ್ತದೆ ಎನ್ನುವುದನ್ನು ನಾವೇ ಕಂಡುಕೊಳ್ಳಬೇಕು. 4 ಬಾಹು ಆಂತರಿಕ ಸಮತೋಲವನ್ನು ಉದ್ದೀಪಿಸುವ ಧ್ಯಾನ. ಅತ್ಯಂತ ಸರಳವಾಗಿ ಹೇಳುವುದಾದರೆ ಧ್ಯಾನ ಎಂದರೆ ನಮ್ಮೊಳಗನ್ನು ತದೇಕ ಚಿತ್ತದಿಂದ ಗಮನಿಸುವುದು. ಅರಿವೇ ಗುರು, ತಿಳಿದಾಗ ತಿಳಿಯಾಗುವುದು ಸಾಧ್ಯ. ಈ 4 ಬಾಹುಗಳಲ್ಲಿ ಜೀಕುತ್ತ ನಮ್ಮ ಆರೋಗ್ಯವನ್ನು ಬಾಳಿನುದ್ದಕ್ಕೂ ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳೋಣ. ನಮ್ಮ ಆರೋಗ್ಯ ನಮ್ಮದೇ ಕೈಯಲ್ಲಿರಲಿ, ಹಲ್ಲಿದ್ದಾಗಲೇ ಕಡಲೆಯೂ ಇರಲಿ.
1: ಜ್ಯೋತಿ ಮಹಾದೇವ್ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ. ಈ ಬೆಳಗ್ಗೆ 10:30 ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನ, 12:05 ವನಿತಾ ವಿಹಾರ, ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣಕುಮಾರ್ ಶೇಖದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, 1:20 ಸ್ವರಮಾಧುರ್ಯದಲ್ಲಿ ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಭಕ್ತಿಗೀತೆಗಳು, 1:30 ಸಂಯೋಜಿತ ಚಿತ್ರಗೀತೆಗಳು, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಕೆಳಗುರೆ ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಕಡ್ತಲ ಚನ್ನಬೆಟ್ಟಿನ ರಘುಪರವ ಮತ್ತು ಅವರ ಧರ್ಮಪತ್ನಿ ವಸಂತಿ ಅವರಿಂದ ಬೈದರ್ಕಳ ಪಾಡದನ, 5:30 ಚಿತ್ರಗೀತೆಗಳು, 6 ಗಂಟೆಗೆ ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, ಕಿಸಾನ್ವಾಣಿಯಲ್ಲಿ 6:50 ಪಶುವೈದ್ಯಕೀಯ ಶಿಕ್ಷಣದ ಪ್ರವೇಶಾತಿ ಹಾಗೂ ಶಿಕ್ಷಣದ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ, ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವೈಲಿನ್ ಪ್ರಣೀತ್ ಬಿ ಮತ್ತು ಮೃದಂಗ ಬಿ ಎಸ್ ಕಿಶನ್, ಬಳಿಕ ಭುವನ ಅವರಿಂದ ದೇವರ ನಾಮಗಳು, ವೈಲಿನ್ ಗೌತಮ್ ಪಿ ಜಿ ಭಟ್, ಮೃದಂಗ ವಿಶ್ವಾಸ್ ಪಿ, ನಂತರ ಪ್ರೀತಮ್ ಅವರಿಂದ ಕವನ ವಾಚನ. 8:30

ಕೊಂಕಣಿ ಕಾರ್ಯಕ್ರಮದಲ್ಲಿ ಯುವಜನನಿ ಮನ್ ವಿಚಲಿತ್ ಜೌಚ ವೆಂಕಟೇಶ್ ನಾಯ್ಕ ಅವರಿಂದ ಭಾಷಣ 9:15 ಸ್ಪಾಟ್ಲೈಟ್. ಇಂದು ರಾತ್ರಿ 9:30 ಕನ್ನಡ ಭಾರತಿ, 10:00 ಶಾಸ್ತ್ರೀಯ ಸಂಗೀತ, ಕಾನೆಂಗಾ ಟಿಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ. 10:30 ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನಲ್ಲಿ ನಡೆಯಲಿರುವ ICC T20 ಮಹಿಳೆಯರ ವಿಶ್ವಕಪ್ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಈ ನಡುವೆ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿದೆ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು. ಸಮಯ 6:40. ಈಗ ತತ್ವಪದವೊಂದನ್ನು ಕೇಳೋಣ. ಸಿ ಅಶ್ವಥ್ ಹಾಡಿರುವ ಶಿಶುನಾಳ ಶರೀಫರ ರಚನೆ.

0: ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ರಚನೆಯನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕರ್.
1: ಪಂಚಕರ್ಮ ಅಂತ ಹೇಳಿದ್ರೆ ಋತುಗೆ ಅನುಗುಣವಾಗಿ, ಈಗ ಆರೋಗ್ಯವಂತರು ಅಂತ ಇದ್ರೆ ಋತುಗೆ ಅನುಗುಣವಾಗಿ ಆ ಋತುವಿನಲ್ಲಿ ಯಾವುದು ಸೂಕ್ತ ಅದನ್ನು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಾ ಪಂಚಕರ್ಮಗಳನ್ನು ಮಾಡಲಿಕ್ಕೂ ಅವಕಾಶ ಇದೆ, ಆದ್ರೆ ಅದಕ್ಕೆ ಒಂದು ಕಾಲದ ಮಾನ ಏನಿದೆ ಅದು ತುಂಬಾ ಹೆಚ್ಚಾಗಿರ್ತದೆ. ಒಂದು 120-140 ದಿನವರೆಗೆ ತಗೊಳ್ತದೆ ಎಲ್ಲಾ ಪಂಚಕರ್ಮಗಳನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ. ಆತರ ಮಾಡಿಸಿಕೊಳ್ಳುವವರು ಇದ್ದಾರೆ, ಯಾಕಂದ್ರೆ ವಿದೇಶದಿಂದ ಬಂದವರು ಕೆಲವರು ಈ ತರ ಇಡೀ ಪಂಚಕರ್ಮದ ಎಲ್ಲಾ ಚಿಕಿತ್ಸೆಗಳನ್ನು ಸಹ ಪ್ರಯೋಜನ ಪಡ್ಕೊಳ್ಬೇಕನ್ನುವ ದೃಷ್ಟಿಯಿಂದ ಮಾಡಿಸಿಕೊಳ್ಳುವವರು ಇದ್ದಾರೆ. ಆದರೆ ಅದೇ ಕಾಲದ ಮಿತಿಯನ್ನು ನೋಡಿಕೊಂಡು ಮಾಡಬೇಕಾಗ್ತದೆ. ಈಗ ಆರೋಗ್ಯವಂತರವರು ಕೇವಲ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿ ಪಂಚಕರ್ಮ ಮಾಡ್ತಾ ಇದ್ದಾರೆ ಅಂತಿದ್ರೆ ಆವಾಗ ನಾವು ಕೆಲವೊಮ್ಮೆ ಅಂತ ಅವಕಾಶವನ್ನು ಮಾಡಿಕೊಡೋದಿದೆ. ಯಾಕೆ ನಾವು ಹೆಚ್ಚಾಗಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆ ಮಾಡಿ ಅಂತ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ಈ ಪಂಚಕರ್ಮದಲ್ಲಿ ಪೂರ್ವಕರ್ಮ ಅಂತ ಇದೆ, ಸ್ನೇಹನ ಮತ್ತು ಸ್ವೇದನ. ಅಂದರೆ ಆ ಹೊಟ್ಟೆಗೆ ಸಹ ಔಷಧಿಗಳನ್ನು ಕೊಡ್ತೇವೆ ನಾವು. ತುಪ್ಪದ ಔಷಧಿಗಳನ್ನು ಕೊಟ್ಟು ಶರೀರದಲ್ಲಿರುವಂಥ ಎಲ್ಲ ಕಶ್ಮಲಗಳು ಒಂದೇ ಕಡೆ ಬಂದು ನಂತರ ವಾಂತಿಯ ಮೂಲಕವೋ ಇಲ್ಲೋ ಬೇದಿ ಮೂಲಕ ಹೊರಗೆ ಹಾಕಿಸ್ತೇವೆ. ಆದ್ದರಿಂದಾಗಿ ಆ ತಗೊಳ್ಳುವ ಸಂದರ್ಭದಲ್ಲಿ ತುಂಬ ಪಥ್ಯಗಳಿರ್ತದೆ. ಈ ಪಥ್ಯವನ್ನು ಮನೆಯಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಥರ ಒಂದು ಕಹಿ ಅನುಭವಗಳು ನಮಗಾಗಿದ್ದು ಕೂಡ ಇದೆ. ಅಂದರೆ ರೋಗಿ ಮನೆಗೆ ಹೋಗಿ ಇಷ್ಟ ಬಂದಾಗೆ ಆಹಾರಗಳನ್ನು ತಗೊಳ್ಳೋದು, ಮತ್ತೊಂದು ದಿನ ನಾವು ಯಾವತ್ತು ಪಂಚಕರ್ಮದ ಮೂಲ ಚಿಕಿತ್ಸೆ ಮಾಡಿಸ್ತೇವೆ, ಪ್ರಧಾನ ಕರ್ಮ ಅಂತ ಏನು ಹೇಳ್ತೇವೆ, ಅದು ಮಾಡಿಸಿದಿನವ ಸರಿಯಾಗಿ ಪಂಚಕರ್ಮದ ಚಿಕಿತ್ಸಾ ಫಲ ಅವರಿಗೆ ಸಿಕ್ಕುವುದಿಲ್ಲ. ಅದರಿಂದ ಕಾರಣ ಇಲ್ಲಿ ಮೂಲ ಇರ್ತದೆ. ಅದರಿಂದಾಗಿ ನಾವು ಆದಷ್ಟು ಮಟ್ಟಿಗೆ ಆಸ್ಪತ್ರೆಯಲ್ಲಿ ಇರಿ ಅಂತ ಹೇಳ್ತೇವೆ. ಅವರನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಕೇವಲ ಮಲಗಿಸುವುದಿಲ್ಲ, ಅವರಿಗೆ ಏನು ಬೇರೆ ಚಿಕಿತ್ಸೆಗಳು ಬೇಕು, ಅವರಿಗೆ ಕೆಲವೊಮ್ಮೆ ಧ್ಯಾನ ಆಗಲಿ ಅಥವಾ ಕೆಲವೊಮ್ಮೆ ಯೋಗ ಆಗಲಿ ಪ್ರಾಣಾಯಾಮ ಆಗಲಿ ಇಂಥದ್ದೆಲ್ಲ ಮಾಡಿಸಿ ಅವರು ಕಾಲಹರಣ ಮಾಡದೇ ಇದ್ದಾಗೆ ಅವರ ಆರೋಗ್ಯಕ್ಕೆ ಪೂರಕವಾಗುವಂಥ ಯಾವುದಾದ್ರೊಂದು ಮಾಡುವ ಹಾಗೆ ಮಾಡ್ತೇವೆ. ಆಸ್ಪತ್ರೆಗೆ ಬಂದಾಗ ನಾವು ಅವರಿಗೆ ಎಲ್ಲ ಅವಕಾಶ ಕೊಡ್ತೇವೆ. ಈಗ ಜನರಲ್ ವಾರ್ಡ್ನಲ್ಲಿ ಒಂದು ರೀತಿಯಾದಂಥ ವ್ಯವಸ್ಥೆ ಇರ್ತದೆ, ಅಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ವೆಚ್ಚದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅದರ ನೆಕ್ಸ್ಟ್ ಸೆಮಿ ಸ್ಪೆಷಲ್ ಇರ್ತದೆ, ಹಾಗೆ ಸ್ಪೆಷಲ್ ಇರ್ತದೆ. ಈಗ ಡಿಲಕ್ಸೇ ಬೇಕನ್ನುವವನಿಗೆ ಆಗ ಕ್ರಯ ಜಾಸ್ತಿ ಆಗ್ಬೋದು. ಆದರೆ ಪಂಚಕರ್ಮಗಳು ದುಬಾರಿ ಅಂತ ಹೇಳೋದು ತಪ್ಪು. ಆದರೆ ಪಂಚಕರ್ಮಗಳು ನೀವು ಯಾವ ವ್ಯವಸ್ಥೆಯಲ್ಲಿ ಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಆಗ ಅದರ ವ್ಯವಸ್ಥೆಯಲ್ಲಿ ನಾವು ಕೊಡಲಿಕ್ಕೆ ಅವಕಾಶ ಇದೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕರ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಕೇಳುಗರೇ, ಹೃದಯ ರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಗಾಢ ಮಳೆ ಸುರಿದ ದಿನಪೂರ್ತಿ ಕರೆಂಟ್ ಇಲ್ಲದಿದ್ದರೆ ನೀವು ಹತಾಶರಾಗ್ತೀರಾ? ಹೇಗೆ ದಿನ ಕಳೆಯುತ್ತೀರಿ? ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ

ಸಂಖ್ಯೆಗಳು 2211992222611 2222311 2222311. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಇಂದು ಬೆಳಗ್ಗೆ 10:30 ದಿಂದ 11:30 ವರೆಗೆ.

0: ಆಕಾಶವಾಣಿ ಮಂಗಳೂರು, ಸಮಯ 6:50. ಈಗ ಕೇಳಿ ರೈತರಿಗೆ ಸಲಹೆ.
1: ಗೌರಿ ಹೂ ಅನ್ನುವಂಥದ್ದು ಬಹುವಾರ್ಷಿಕ ಬೆಳೆಯಾಗಿದ್ದು ಸುಮಾರು 3.5-6 ಮೀಟರ್ ಎತ್ತರಕ್ಕೆ ಬೆಳೆಯುವ ಬಳ್ಳಿಯಾಗಿದೆ. ಭಾರತದಲ್ಲಿ ಸುಮಾರು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗ್ತದೆ ಎಂದು ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ಗ್ಲೋರಿಯೋಸಾ ಸುಪರ್ಬ. ಇದರ ಗೆಡ್ಡೆ ಉಪಯೋಗಿಸುವಂಥ ಭಾಗವಾಗಿದೆ. ಇದನ್ನು ಸಂಸ್ಕೃತದಲ್ಲಿ ಅಗ್ನಿಶಿಖೆ, ಹಿಂದಿಯಲ್ಲಿ ಕಲಿಹಾರಿ, ಇಂಗ್ಲಿಷ್ನಲ್ಲಿ ಗ್ಲೋರಿ ಲಿಲ್ಲಿ ಎಂದು ಕರೆಯುತ್ತಾರೆ. ಈ ಗೌರಿ ಹೂ ಆಸ್ಟ್ರೇಲಿಯಾ, ಆಫ್ರಿಕಾ, ಚೈನಾ, ಅಮೆರಿಕಾ, ಯುರೋಪ್ ಮುಂತಾದ ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ. ಏಷ್ಯಾದ ಉಷ್ಣವಲಯ ಹಾಗೂ ಆಫ್ರಿಕಾ ಖಂಡಗಳಲ್ಲಿ ಕೂಡ ಇದು ಕಂಡುಬರುತ್ತದೆ. ಭಾರತದ ಎಲ್ಲ ಪ್ರದೇಶಗಳಲ್ಲಿ, ಅಂದರೆ ಉತ್ತರ ಪೂರ್ವ ಹಿಮಾಲಯದಿಂದ ಅಸ್ಸಾಂ, ದಕ್ಷಿಣ ಪ್ರಸ್ಥಭೂಮಿಯವರೆಗೂ ಕೂಡ ಇದು ಹರಡಿದೆ. ಮಡಗಾಸ್ಕರ್, ಶ್ರೀಲಂಕಾ, ಇಂಡೋ ಚೈನಾ ಇಲ್ಲಿ ಕೂಡ ಇದನ್ನು ಬೆಳೆಸ್ತಾರೆ. ಕರ್ನಾಟಕದಲ್ಲಿ ಬಾಗಲಕೋಟೆ, ಬೆಂಗಳೂರು, ಬೆಳಗಾವಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಕೋಲಾರ ಮುಂತಾದ ಜಿಲ್ಲೆಗಳಲ್ಲಿ ಇದರ ವ್ಯವಸಾಯ ಹರಡಿದೆ. ಈ ಸಸ್ಯ ನೀರು ಬಸಿದು ಹೋಗುವ ಕೆಂಪು ಅಥವಾ ಕಪ್ಪು ಜಿಗುಟು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಮಣ್ಣಿನ ರಸಸಾರ 6-7 ಇರಬೇಕಾದ್ದು ಅಗತ್ಯ. ಗೌರಿ ಹೂ ಉಷ್ಣವಲಯದ ಬೆಳೆಯಾಗಿದ್ದು ಉಷ್ಣ ಮತ್ತು ತೇವಭರಿತ ವಾತಾವರಣದಲ್ಲಿ 300-400 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಸಸ್ಯದ ಉತ್ತಮ ಬೆಳವಣಿಗೆ ಹಾಗೂ ಹೂ ಬಿಡುವುದಕ್ಕೆ ದಿನದ ತಾಪಮಾನ 15-20 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಒಳ್ಳೆಯದು. ನಿರಂತರವಾಗಿ ಮೋಡ ಕವಿದ ವಾತಾವರಣ ರೋಗಗಳಿಗೆ ಪೂರಕವಾಗಿರುವುದರಿಂದ ಸಸ್ಯದ ಬೆಳವಣಿಗೆಗೆ ಹಾನಿ ಉಂಟು ಮಾಡುತ್ತದೆ. ಸಾಮಾನ್ಯವಾಗಿ ಇದರ ಬೇಸಾಯಕ್ಕೆ ಪ್ರತಿ ಎಕರೆಗೆ 1 ಟನ್ ಗೆಡ್ಡೆಗಳು, ಹಾಗೆ 4 ಟನ್ ಕೊಟ್ಟಿಗೆ ಗೊಬ್ಬರ, 25 ಕೆಜಿ ಎರೆಹುಳು ಗೊಬ್ಬರ ಬೇಕಾಗ್ತದೆ. ಭೂಮಿಯನ್ನು 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧ ಮಾಡಬೇಕು. ಸಾಮಾನ್ಯವಾಗಿ ಗೆಡ್ಡೆಯಿಂದ ಈ ಗೌರಿ ಹೂವನ್ನು ಅಭಿವೃದ್ಧಿ ಮಾಡಲಾಗ್ತದೆ. ಬೀಜಗಳಿಂದ ಅಭಿವೃದ್ಧಿಪಡಿಸಿದ ಸಸ್ಯಗಳು ಹೂ ಬಿಡುವುದಕ್ಕೆ 3-4 ವರ್ಷ ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಉಳಿದ ಸಮಯದಲ್ಲಿ ಗೆಡ್ಡೆಯಿಂದ ಅಭಿವೃದ್ಧಿಪಡಿಸಿದ್ದೇ ಸೂಕ್ತ. ಸಸ್ಯದ ಬೆಳವಣಿಗೆ ಹಾಗೂ ಕಾಯಿ ಬಿಡುವ ಸಮಪ್ರಮಾಣ ಗೆಡ್ಡೆಗಳ ಗಾತ್ರವನ್ನು ಅವಲಂಬಿಸಿರ್ತದೆ. ಪ್ರತಿಯೊಂದು ಗೆಡ್ಡೆ ಕೂಡ ಕನಿಷ್ಠ 50-60 ಗ್ರಾಂ ತೂಕ ಇದ್ದರೆ ಒಳ್ಳೆಯದು. ಮೇಯಿಂದ ಆಗಸ್ಟ್ ತಿಂಗಳೊಳಗೆ ಗೆಡ್ಡೆಗಳು ಚಿಗುರುತ್ತವೆ. ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ 60 ಸೆಂಟಿಮೀಟರ್ ಅಂತರದಲ್ಲಿ, 45 ಸೆಂಟಿಮೀಟರ್ ಅಂತರವಿರುವ 6-8 ಸೆಂಟಿಮೀಟರ್ ಆಳದಲ್ಲಿ ಗೆಡ್ಡೆಗಳನ್ನು ನೆಡಬೇಕು. ಗೆಡ್ಡೆಗಳು ಚಿಗುರಡಿಯುವ ಸಮಯದಲ್ಲಿ 4 ದಿನದ ಅಂತರದಲ್ಲಿ ನೀರು ಉಣಿಸಬೇಕು. ನಂತರ ವಾರಕ್ಕೊಮ್ಮೆ ನೀರು ಹಾಕಿದರೆ ಸಾಕು. ಅತಿಯಾದ ನೀರು ಕೊಡುವುದರಿಂದ ಎಲೆಯ ಮೇಲೆ ಹಳದಿ ಅಥವಾ ಕಂದು ಬಣ್ಣದ ಕಲೆಗಳು ಕಾಣಿಸಿ ಎಲೆಗಳು ಉದುರಿ ಹೋಗ್ತವೆ. ಇದಕ್ಕೆ ಲಿಲ್ಲಿ ಕಂಬಳು ಹುಳು, ಎಲೆ ಸೊರಗುವ ರೋಗ, ಹಸಿರು ಕಂಬಳಿ ಹುಳು, ಗೆಡ್ಡೆ ಕೊಳೆ ರೋಗ ಮುಂತಾದಂಥ ರೋಗಗಳು ಕೂಡ ಬರ್ತವೆ. ಈ ಸಸ್ಯ 6 ತಿಂಗಳ ಬೆಳೆಯಾಗಿದ್ದು ಗೆಡ್ಡೆಗಳು ಗಾಢ ಹಸಿರು ಬಣ್ಣದಿಂದ ತಿಳಿ ಹಸಿರಿಗೆ ತಿರುಗುವಾಗ ಕೊಯ್ಲು ಮಾಡಬೇಕು. ಅದರ ನಂತರ 10-15 ದಿನಗಳವರೆಗೆ ಕೋಡುಗಳನ್ನು ನೆರಳಿನಲ್ಲಿ ಒಣಗಿಸಬೇಕು. ಈ ಸಮಯದಲ್ಲಿ ಹಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೋಡು ಒಡೆದು ಗಾಢ ಕೇಸರಿ ಬಣ್ಣದ ಬೀಜಗಳು ಹೊರಬರ್ತವೆ. ಅವನ್ನು ಸಂಗ್ರಹಿಸಿ ಮತ್ತೆ ವಾರ ನೆರಳಿನಲ್ಲಿ ಒಣಗಿಸಬೇಕು. ಸರಿಯಾಗಿ ನಿರ್ವಹಿಸಿದ ಜಮೀನಿನಲ್ಲಿ ಹೆಕ್ಟೇರಿಗೆ 200-250 ಕೆಜಿ ಬೀಜಗಳನ್ನು, 150-180 ಕೆಜಿ ಬೀಜದ ಸಿಪ್ಪೆಯನ್ನು ಕೂಡ ಪಡೆಯಬಹುದು. ಸಾಮಾನ್ಯವಾಗಿ ಆಯುಷ್ ಔಷಧಿ ತಯಾರಕರು ಹಾಗೂ ರಫ್ತುದಾರರು ಇದನ್ನು ಕೊಳ್ತಾರೆ. ಈ ಸಸ್ಯದ ಗೆಡ್ಡೆಯನ್ನು ಶಕ್ತಿವರ್ಧಕವಾಗಿ,

0: ಹಾವು ಚೇಳು ಕಡಿತದ ಚಿಕಿತ್ಸೆಗೆ ಬಳಸ್ತಾರೆ. ಸಂಧಿವಾತ ಹಾಗೂ ಅಸ್ತಮಾ ಮುಂತಾದ ಚಿಕಿತ್ಸೆಗೆ ಇದರ ಎಲೆಯನ್ನು ಬಳಸ್ತಾರೆ. ಬಹಳಷ್ಟು ಸಂಶೋಧನೆಗಳಲ್ಲಿ ಕೂಡ ಇದನ್ನು ಬಳಸುವುದು ಕಂಡುಬಂದಿದೆ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
4: ಧನಂಜಯ, ತಾಮ್ರಧ್ವಜನ ಸಾಹಸವನ್ನ ನೋಡಿದೆಯಲ್ಲ, ನಮ್ಮ ಬಲವನ್ನೆಲ್ಲ ಮೂರ್ಛೆಗೊಳಿಸಿ ನಮ್ಮನ್ನು ಸಹ ಧುರದಲ್ಲಿ ಸೋಲಿಸಿ ಮೈ ಮರೆಸಿದಂತಹ ಅವನ ಸಾಹಸವನ್ನ ಯಾರೂ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದುದೇ.
5: ಹೌದು ದೇವ, ನಮ್ಮನ್ನು ಸೋಲಿಸಿದ್ದು ಮಾತ್ರವಲ್ಲ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
1: ಆಕಾಶವಾಣಿ ಮಂಗಳೂರು 6:55 ಆಗಲಿದೆ. ಸಂಸ್ಕೃತದಲ್ಲಿ
6: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸ್ವೀಯ ಸಮಕಕ್ಷಯ ಸಾನಿತಾಕಾಯಿ ಚೈತ್ಯನಯ ಸಹ ವಾರ್ಷಿಕ ಶಿಖರ ಸಮ್ಮೇಳನ ಸ್ತರೀಯಾಂ ವಾರ್ತಾಂ ಕರಿಷ್ಯತಿ. ಶಿಖರ ಸಮ್ಮೇಳನಮಿದಂ ಉಭಾಭ್ಯಾಂ ಪಕ್ಷಾಭ್ಯಾಂ ದ್ವೈಪಾಕ್ಷಿಕ ಸಹಯೋಗಂ ಸಮೀಕ್ಷಿತುಂ ಸುದೃಢೀಕರ್ತುಂ ಸಹೈವ ಪಾರಸ್ಪರಿಕ ಹಿತಾಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ವಿಚಾರಾಣಾಂ ಆದಾನ ಪ್ರದಾನಂ ಕರ್ತುಂ ಅವಸರಂ ಪ್ರದಾಸ್ಯತಿ. ದ್ವಯೋಃ ಪ್ರಧಾನಮಂತ್ರಿಣೋಃ ಮಧ್ಯೆ ಸಂವಾದಾನಂತರಂ ನೈಕೇಷಾಂ ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಭವಿಷ್ಯತಿ. ಜಾಪಾನಸ್ಯ ಪ್ರಧಾನಮಂತ್ರಿ ಭಾರತಸ್ಯ ತ್ರಿದಿವಸೀಯ ಯಾತ್ರಾಯೈ ಹ್ಯಃ ಸಾಯಂ ನವದೆಹಲ್ಯಾಂ ಸಂಪ್ರಾಪ್ತಾ. ಪ್ರಧಾನಮಂತ್ರಿ ತಾಕಾಯಿಚಿ ಇತ್ಯಸ್ಯಾಃ ಇಯಂ ಭಾರತಸ್ಯ ಪ್ರಥಮಾ ಆಧಿಕಾರಿಕ ಯಾತ್ರಾ ವರ್ತತೆ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಇಯಂ ಯಾತ್ರಾ ಭಾರತ ಜಾಪಾನಯೋಃ ಮಧ್ಯೆ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಅಗ್ರೇವರ್ಧನ ದಿಶಿ ಮಹತ್ವಪೂರ್ಣ ವರ್ತತೆ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿನಾ ಲಿಖಿತಂ ಯತ್ ಅಸೌ ಜಾಪಾನಸ್ಯ ಪ್ರಧಾನಮಂತ್ರಿಣಾ ಸಹ ವ್ಯಾಪಕ ಚರ್ಚಾಯಾಃ ಆಶಾಂ ಕರೋತಿ ಯಯಾ ಭಾರತ ಜಾಪಾನಯೋಃ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಇತೋಪಿ ಗಹನಂ ಭವಿಷ್ಯತಿ. ದಿಲ್ಲ್ಯಾಂ ವಸಂತಕುಂಜ ಕ್ಷೇತ್ರಸ್ಯ ನೆಲ್ಸನ್ ಮಂಡೇಲಾ ಮಾರ್ಗೇಣ ಸಹ ದ್ವಾರಕಾ ದ್ರುತಮಾರ್ಗಂ ಸಂಯೋಜಯನ್ ದಿಲ್ಲೀ ನಗರೆ 48 AE ರಾಷ್ಟ್ರೀಯ ರಾಜಮಾರ್ಗಸ್ಯ ಕೃತೆ 6-ಮಾರ್ಗೀಯ ಸುರಂಗಸ್ಯ ನಿರ್ಮಾಣಾಯ ಹ್ಯಃ ಪ್ರಶಾಸನೇನ ಅನುಮತಿಃ ಪ್ರದತ್ತಾ. ರಾಷ್ಟ್ರೀಯ ರಾಜಧಾನ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಉತ್ತರ ಪ್ರದೇಶೆ ರಾಷ್ಟ್ರೀಯ ರಾಜಮಾರ್ಗಸ್ಯ 34 ಇತ್ಯಸ್ಯ 17.7 km² ಮಿತಸ್ಯ ಸುದೀರ್ಘಸ್ಯ ಕಾನಪುರ ಕಬರಾಯಿ ಖಂಡಸ್ಯ ಚತುರ್ಮಾರ್ಗೀಯ ಅಭಿಗಮ ನಿಯಂತ್ರಿತ ಮಾರ್ಗಸ್ಯ ನಿರ್ಮಾಣಮಪಿ ಪ್ರಶಾಸನೇನ ಅನುಮೋದಿತಂ ಅಸ್ತಿ. ಯತ್ರ ಸಂರಚನಾಃ 6 ಮಾರ್ಗಾಣಿ ಯಾವತ್ ಸುಲಭತಯಾ ವಿಸ್ತಾರಯಿತುಂ ಪರಿಕಲ್ಪಿತಾಃ ಸಂತಿ.
7: पहला प्रोजेक्ट 6-लेन द्वारका टनल दिल्ली के लिए एक बहुत बड़ा वरदान साबित होगी. 8 किलोमीटर्स की ये टनल एक तरीके से कम्प्लीट ये एक नया कॉरिडोर बन जाएगा. ये रिज है, इस रिज को बिना डिस्टर्ब किए सारा काम करना है. इस रिज को, रिज हमारे दिल्ली की एक तरीके से लंग्स ऑफ दिल्ली है, इसलिए उसको बिल्कुल भी डिस्टर्ब किए बिना इसके नीचे से ही टनल लेके जाने का है, ये प्रपोजल है.
6: ವಿಕಸಿತ ಭಾರತ ಜಿ ರಾಮ್ಜಿ ಅಧಿನಿಯಮಸ್ಯ 25th-2000 ಅಂತರ್ಗತಂ ವರ್ಧಿತಾನಿ ಪಾರಿಶ್ರಮಿಕ ಮೂಲ್ಯಾನಿ ಹ್ಯಃ ಆರಭ್ಯ ಸಮಗ್ರ ದೇಶೆ ಕಾರ್ಯಾನ್ವಿತಾನಿ. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಪ್ರಸಾರಿತಾಯಾಃ ಅಧಿಸೂಚನಾಯಾಃ ಅನುಸಾರಂ ಸರ್ವೇಷು ರಾಜ್ಯೇಷು ಕೇಂದ್ರ ಶಾಸಿತ ಪ್ರದೇಶೇಷು ಚ ಪಾರಿಶ್ರಮಿಕ ಅನುಪಾತೇಷು ಶ್ಲಾಘನೀಯ ವೃದ್ಧಿಃ ಕೃತಾ. ಮಂತ್ರಾಲಯೇನ ಪ್ರೋಕ್ತಂ ಯತ್ ಪ್ರಥಮವಾರಂ ಪ್ರತಿದಿನಂ 300 ರೂಪ್ಯಕಾಣಾಂ ಕಶ್ಚನ ಪಾರಿಶ್ರಮಿಕಾನುಪಾತಃ ನಿರ್ಧಾರಿತಃ. ಅನೇನ ಸುನಿಶ್ಚಿತಂ ಭವಿಷ್ಯತಿ ಯತ್ ದೇಶಸ್ಯ ಕಸ್ಮಿನ್ನಪಿ ಭಾಗೆ ಅಧಿಸೂಚಿತಃ ನ್ಯೂನತಮ ಪಾರಿಶ್ರಮಿಕಃ ಅಸ್ಮಾತ್ ಸ್ತರಾತ್ ಅಲ್ಪಂ ನ ಭವೇತ್. ಗ್ರಾಮೀಣ ವಿಕಾಸ ಮಂತ್ರಾಲಯ

0: ಲಯೇನ ಪ್ರತಿಪಾದಿತಂ ಯತ್ ಅಯಂ ಅಧಿನಿಯಮಃ ಪ್ರತ್ಯೇಕಂ ವಿತ್ತೀಯ ವರ್ಷೆ ಪಂಚವಿಂಶತ್ಯುತ್ತರೈಕಶತ ದಿನಾನಾಂ ಸವೇತನ ವೃತ್ತೇಃ ಪ್ರತಿಭೂತಿಂ ಪ್ರದಾಯ ಗ್ರಾಮೀಣ ಭಾರತಸ್ಯ ಸಶಕ್ತೀಕರಣಂ ವಿಧಾಸ್ಯತಿ. ದಿಲ್ಲ್ಯಾಃ ಮುಖ್ಯ ನಿರ್ವಾಚನಾಧಿಕಾರಿಣಃ ಕಾರ್ಯಾಲಯೇನ ಸಂಸೂಚಿತಂ ಯತ್ ಹ್ಯಃ ಪರ್ಯಂತಂ ರಾಷ್ಟ್ರೀಯ ರಾಜಧಾನ್ಯಾಂ ದ್ವಾತ್ರಿಂಶತ್ ಸಹಸ್ರಾಧಿಕ ಗಣನಾ ಪ್ರಪತ್ರಾಣಾಂ ಅಂಕೀಕರಣಂ ಸಂಪೂರ್ಣಂ. ದಿಲ್ಲ್ಯಾಂ ಮತದಾತ್ರಿ ಸೂಚ್ಯಾಃ ವಿಶೇಷ ಗಹನ ಸಂಶೋಧನಸ್ಯ ಭಾಗರೂಪೇಣ ಪ್ರಾಯಃ ನವನವತಿ ಸಹಸ್ರಾಧಿಕ ನವಲಕ್ಷ ಪ್ರಪತ್ರಾಣಿ ವಿತರಿತಾನಿ. ಸಂಪ್ರತಿ ದಿಲ್ಲ್ಯಾಂ ನೈರ್ವಾಚನಿಕ ಗಣನಾ ಪ್ರಪತ್ರಾಣಾಂ ಪ್ರತಿಗೃಹಂ ವಿತರಣಂ ಪ್ರಚಲತಿ. ವಿಶ್ವಸ್ಯ ಪ್ರಮುಖ ಕಂದುಕ ಕ್ರೀಡಾ ಪ್ರತಿಯೋಗಿತಾ ಡ್ಯೂರಂಟ್ ಕಪ್ ಇತ್ಯಸ್ಯ ಪಂಚತ್ರಿಂಶದಧಿಕೈಕಶತತಮಂ ಸಂಸ್ಕರಣಂ ಮಾಸಸ್ಯಾಸ್ಯ ಪಂಚವಿಂಶತಿ ದಿನಾಂಕಾತ್ ಕೋಲ್ಕತ್ತಾಯಾಂ ಆರಪ್ಸ್ಯತೆ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೇ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 0824. ಮೊಬೈಲ್ 8272703800. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
1: ಕಿಳುಗುರೆ ಹೃದಯರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ. ಇಂದಿನ ವಿಷಯ, ಗಾಢ ಮಳೆ ಸುರಿದ ದಿನಪೂರ್ತಿ ಕರೆಂಟ್ ಇಲ್ಲದಿದ್ದರೆ ನೀವು ಹತಾಶರಾಗ್ತೀರಾ? ಹೇಗೆ ದಿನ ಕಳೆಯುತ್ತೀರಿ? ಕಿಳುಗುರೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611 2222611. ನಮ್ಮ ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಇಂದು ಬೆಳಗ್ಗೆ 10:30 11:30. ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. 1 ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ

ಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು, ಸಚಿವ ಸಂಪುಟ ಸಭೆಯಲ್ಲಿ

0: ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7 ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100 to 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047 ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು 15 ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು

0: ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು July 3 ಮತ್ತು 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ. ಮೊದಲಿಗೆ ವೆಂಕಟೇಶ್ ಗೋಡ್ಕೆಂಡಿ ಹಾಡಿರುವ ಪಿಕೆ ಪರಮೇಶ್ವರ ಭಟ್ ಅವರ ರಚನೆ ಅಂತರಂಗದ ಕದವ ತೆರೆದೊಮ್ಮೆ ನೋಡು.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇದೊಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು ಹೊರಡಿಸಿರುವ ಮುನ್ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯಾಗಲಿದ್ದು, ಇದೇ ಹವಾಮಾನ ಪರಿಸ್ಥಿತಿಯು ಮುಂದುವರಿಯುವ ಸೂಚನೆ ಇದ್ದು, ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜು 12ನೇ ತರಗತಿಯವರೆಗೆ ಜುಲೈ 2, 2026 ರಜೆಯನ್ನು ಘೋಷಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಜಾಗ್ರತೆ ವಹಿಸಬೇಕು. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಪ್ರವಾಸಿಗರು, ಸಾರ್ವಜನಿಕರು ನದಿ ತೀರಕ್ಕೆ, ಸಮುದ್ರ ತೀರಕ್ಕೆ ತೆರಳದಂತೆ ಸೂಚಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555.
0: ಕೆಳಗುರೆ, ಇದೊಂದು ಪ್ರಕಟಣೆ. ಜೂನ್ 4, 2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 to 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಇದು ದಿನಾಂಕ 21 June 2026 July 10, 2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಿಗೆ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
5: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ.
3: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗತಾನ ಪಲ್ಲವಿ
3: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತೈಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತೈಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ದತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ದತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ

0: ಭವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ದರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ಧತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ August 15 ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲ ಬಾಕಿಯಿರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲೆಮೆನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32 ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಎನಿಸಿದರು. July 6 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ

0: ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜನಿ ಚಿತ್ರಗೀತೆಗಳು. ಪೂರ್ಣಿಮಾ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ನೀಡಿದವರು ಆರ್ ರತ್ನಾ.

ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ

0: ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಒಡ ಹುಟ್ಟಿದವರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್, ಸಂಗೀತ ಕಟ್ಟಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಹಂಸಲೇಖ, ಅವರ ರಚನೆ ಸಂಗೀತ ಉಪೇಂದ್ರ ಕುಮಾರ್.

ಕೊನೆಯದಾಗಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಸೂಪರ್ ಸ್ಟಾರ್ ಚಿತ್ರದ ಗೀತೆ. ಹಾಡಿದ್ದಾರೆ ಅದ್ನಾನ್ ಸಾಮಿ ಮತ್ತು ಲತಾ ಹಂಸಲೇಖ.

ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:30:20. ಚಿತ್ರಗೀತೆಗಳ ಪ್ರಸಾರ. ನಾನು ನನ್ನ ಹೆಂಡತಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖ.

ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಸೂಪರ್ ಸ್ಟಾರ್ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ.

ಪ್ರಿಯಾ ಹಿಮೇಶ್ ಮತ್ತು ಕುನಾಲ್ ಗಾಂಜಾವಾಲ ಹಾಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
2: ಧನಂಜಯ
3: ದೇವಾಂ,
2: ತಾಮ್ರಧ್ವಜನ ಸಾಹಸವನ್ನ ನೋಡಿದೆಯಲ್ಲ,
3: ನಿಜ ದೇವ,
2: ನಮ್ಮ ಬಲವನ್ನೆಲ್ಲ ಮೂರ್ಛೆಗೊಳಿಸಿ ನಮ್ಮನ್ನು ಸಹ ಧುರದಲ್ಲಿ ಸೋಲಿಸಿ ಮೈ ಮರೆಸಿದಂತಹ ಅವನ ಸಾಹಸವನ್ನ ಯಾರೂ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದುದೇ.
3: ಹೌದು ದೇವ, ನಮ್ಮನ್ನು ಸೋಲಿಸಿದ್ದು ಮಾತ್ರವಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
4: ಆಪ್ತರಕ್ಷಕ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರು ಕಿರಣ್.

ಗಜಗಾಮಿನಿ ಗಜಗಾಮಿನಿ ಬಳುಕು ನಡೆಗೆ ಬುಲುಕು ಜಡೆಗೆ ತಲೆ ತಿರುಗಿದ ಧರಣಿನ ತಿರುಗಿದ ಅಮಲಿನಲಿ ನಾಗವಲ್ಲಿ ಗ

ಸವಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ನಡುವೆ ಅಂತರವಿರಲಿ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಣಿಕಾಂತ್ ಕದ್ರಿ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಳಗರೆ 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಭಾವಗೀತೆಗಳು. ಬಿಆರ್ ಛಾಯಾ ಹಾಡಿರುವ ಅಂಬಿಕಾ ತನಯ ದತ್ತರ ರಚನೆ ನನ್ನ ಹರಣ ನಿನಗೆ ಶರಣ.

ನಿನ್ನ ಸಂಗ ಬಯಸಿ ಬಂದೆ. ರಾಜ್ಕುಮಾರ್ ಭಾರತಿ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಗುಪ್ತ್ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು ಹಾಡಿರುವ ಆನಂದ್ ಭಕ್ಷಿಯವರ ರಚನೆ, ಸಂಗೀತ ನೀಡಿದವರು ವಿಜು ಶಾ.

ಗುಪ್ತ್ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು ಹಾಡಿದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ ಸೋಲ್ಜರ್ ಚಿತ್ರದ ಗೀತೆ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್, ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅನು ಮಲ್ಲಿಕ್.

ಲತಾ ಮಂಗೇಶ್ಕರ್ ಹಾಡಿರುವ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಂಗೆ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜತಿನ್ ಲಲಿತ್.

0: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 0824. ಮೊಬೈಲ್ 8272703800. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
1: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್. ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
2: ಕೇಳುಗರೆ, ಹೃದಯರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ. ಇಂದಿನ ವಿಷಯ, ಗಾಢವಾಗಿ ಮಳೆ ಸುರಿದ ದಿನ, ದಿನಪೂರ್ತಿ ಕರೆಂಟ್ ಇಲ್ಲದಿದ್ದರೆ ನೀವು ಹತಾಶರಾಗ್ತೀರಾ? ಹೇಗೆ ದಿನ ಕಳೆಯುತ್ತೀರಿ? ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ನಮ್ಮ ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಇಂದು ಬೆಳಗ್ಗೆ 10:30 11:30. ಹಿಂದಿ ಚಿತ್ರಗೀತೆಗಳ ಪ್ರಸಾರದಲ್ಲಿ ಮುಂದೆ ಕೇಳಿ ರಾಜ್ 3 ಚಿತ್ರದ ಗೀತೆ ಹಾಡಿದ್ದಾರೆ ಜಾವೇದ್ ಅಲಿ. ದೇವೇಂದ್ರ ಸಿಂಗ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಶಿದ್ ಖಾನ್.

ಪ್ಯಾರ್ ಕೆ ಸೈಡ್ ಇಫೆಕ್ಟ್ಸ್ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಮತ್ತು ಸುನಿಧಿ ಚೌಹಾನ್ ಹಾಡಿರುವ ಮಯೂರಿಪುರಿ ಅವರ ರಚನೆ, ಸಂಗೀತ ನೀಡಿದವರು ಪ್ರೀತಮ್.

0: ಕೇಳುಗರೆ, ಇಂದಿನ ಹೃದಯ ರಾಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆ ನಾನು ಅರುಣಾ ನಾಯಕ್ ಮತ್ತು ನಾಗರತ್ನ. ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಗಾಢ ಮಳೆ ಸುರಿದ ದಿನಪೂರ್ತಿ ಕರೆಂಟ್ ಇಲ್ಲದಿದ್ದರೆ ನೀವು ಹತಾಶರಾಗ್ತೀರಾ? ಹೇಗೆ ದಿನ ಕಳೆಯುತ್ತೀರಿ ಅನ್ನೋ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾತಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಈಗಾಗಲೇ ನಮಗೆ ಕರೆ ಬಂದಿದೆ, ಯಾರ್ದು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ನಮಸ್ತೆ ತಿಮ್ಮಪ್ಪ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್, ನೀವೆಲ್ಲ ಹೇಗಿದ್ದೀರಿ?
0: ನಾವೆಲ್ಲ ಚೆನ್ನಾಗಿದ್ದೇವೆ. ಮಳೆ ಬರ್ತಾ ಉಂಟಾ ಅಲ್ಲಿ?
1: ಮಳೆ ಈಗ ಒಂದು 3-4 ದಿವಸ ಆಯ್ತು. ದೊಡ್ಡ ಮಳೆ ಅಲ್ಲ, ಸ್ವಲ್ಪ ತುಂತುರು ಮಳೆಯಾಗಿ.
0: ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರಲ್ಲ?
1: ಹೌದು ಹೌದು, ಎಲ್ಲ ಇವತ್ತು ರಜೆ ಕೊಟ್ಟಿದ್ದಾರೆ, ಆದ್ರೆ ದೊಡ್ಡ ಮಳೆ ಕಾಣ್ತಾ ಇಲ್ಲ ಇವತ್ತು.
0: ಹೌದು ಹೌದು ಹೌದು.
1: ಮೊನ್ನೆ ಗಾಳಿ ಎಲ್ಲ ಬಂದು ಸ್ವಲ್ಪ ಒಂದು ದಿವಸ ಕರೆಂಟ್ ಇರ್ಲಿಲ್ಲ.
0: ಹೌದು ಹೌದು. ಎಂತ ಮಾಡಿದ್ರೆ ಆಗ ನೋಡಿ, ನಮ್ಮ ವಿಷಯಕ್ಕೆ ಸಂಬಂಧಪಟ್ಟದ್ದೇ ಅದು ಅಲ್ವಾ?
1: ಅದಾದ್ರೆ ದೊಡ್ಡ ವಿಷಯ ಅಲ್ಲ, ನಮ್ಮಲ್ಲಿ ರೇಡಿಯೋದಲ್ಲಿ ಚಾರ್ಜ್ ಎಲ್ಲ ಇತ್ತು, ಮತ್ತೆ ಮೊಬೈಲ್ ಅಲ್ಲೆಲ್ಲ ಫುಲ್ ಚಾರ್ಜ್ ಇತ್ತು. ಆದ್ರೆ ಒಂದು 7-8 ವರ್ಷಕ್ಕೆ ಮೊದಲು ನಾವು ಪಂಜದಲ್ಲಿ ಇದ್ದೇವೆ, ಆವತ್ತೊಂದು ಗಾಳಿ ಮಳೆ ಬಂದದ್ದು ಅಂತ ಹೇಳಿದ್ರೆ ಮರ ಎಲ್ಲ ಮಗ್ಚಿ, ತೆಂಗಿನ ಮರ ಮಗ್ಚಿ, ಮತ್ತೆ ತೆಂಗಿನ ಮರದ ಇದು ಇದೆಲ್ಲ ಬಂದು ನಮ್ಮ ಹಂಚಿನ ಮಾಡಿಗೆ ಬಿದ್ದು ಅದೆಲ್ಲ ನೀರೊಳಗೆಲ್ಲ ಬಂದು, ಮತ್ತೆ 1 ವಾರ ಕರೆಂಟ್ ಇರ್ಲಿಲ್ಲ ಮೇಡಮ್. ಆಗ
0: ಎಂತ ಅನಿಸ್ತದೆ ನಿಮ್ಗೆ ಕರೆಂಟ್ ಇಲ್ಲ ಅಂದ್ರೆ? ಆಗ ಮೊಬೈಲ್ ಇತ್ತ?
1: ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಇದು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ರೇಡಿಯೋ ಎಷ್ಟು 1 ದಿವಸ ಇದು ಕೇಳ್ಬೋದು ಅಷ್ಟೇ.
0: ಹೌದು ಹೌದು ಹೌದು
1: ಹೌದು. ಮತ್ತೆ ಎಂತ ಮಾಡುದು, ಏನ್ ಮಾಡುದು, ಏನ್ ಮಾಡುದು ಅಂತ ಏನು ಅವರಲ್ಲಿ ಹೇಳಿದ್ರೆ ಹೇಳಿದ್ರು ಟ್ರಾನ್ಸ್ಫಾರ್ಮರವೇ ಬಿದ್ದು ಹೋಗಿದೆ ಅಂತ.
0: ಹೌದೌದು, ಒಂದು ಕೆಲವೊಂದ್ಸಲ ಮಳೆಯಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಹ ಆಗುದಿಲ್ಲ ಅಲ್ವಾ? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ.
1: ಗಾಡಿಗೆ ಟ್ರಾನ್ಸ್ಫಾರ್ಮರ್ಗೆ ಬಿದ್ದು ಉಂಟಲ್ಲ, ಟ್ರಾನ್ಸ್ಫಾರ್ಮರ್ ಒಡೆದೋಗಿದೆ, ಮತ್ತೆ ಅವರು ಬೇರೆ ಹೊಸತ್ತು ತಂದದ್ದು, ಅದು ಇವತ್ತು ಆರ್ಡರ್ ಮಾಡಿದ್ರೆ 3-4 ದಿವಸ ಆಗ್ತದೆ.
0: ಅಲ್ಲ ಅಲ್ಲ, ಈಗ ನೀವು ಕರೆಂಟ್ ಹೋಗಿ ಇಲ್ಲ ಆದ್ರೆ ನಿಮ್ಗೆ ಏನ್ ಅನಿಸ್ತದೆ, ನೀವು ಹತಾಶರಾಗ್ತೀರಾ?
1: ಕರೆಂಟ್ ಇಲ್ಲದಿದ್ರೆ ಈಗ ಈಗ ಹಗಲಲ್ಲಿ ಆದ್ರೂ ಹೇಗಾದ್ರೂ ಇದು ಮಾಡ್ಬೋದು ಮೇಡಮ್, ರಾತ್ರಿ ಎಂತ ಮಾಡುದು
0: ಅಲ್ವಾ?
1: ಮತ್ತೆ ನಮಗೆ ಬೇಕಾದ ಯಾವ್ದು ಮಿಕ್ಸಿ ಆಗ್ಲಿ ಗ್ರೈಂಡರ್ ಆಗ್ಲಿ ಯಾವ್ದು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ.
0: ಹೌದೌದು, ಆದ್ರೆ ಒಂದು ದಿನದಲ್ಲಿ ಅದೆಲ್ಲ ಅಡ್ಜಸ್ಟ್ ಮಾಡ್ಬೋದಲ್ಲ ತಿಮ್ಮಪ್ಪ ಅವರೇ?
1: ಇದು ಉಂಟಲ್ಲ, ಇದು ಬಲ್ಬ್, ಇದು ಬಲ್ಬ್ ಇಲ್ಲದಿದ್ರೆ ಉರಿಯದಿದ್ರೆ ಎಂತ ಮಾಡುದು ಗ್ಯಾಸ್ ಇದಕ್ಕೆ?
0: ಹೌದು,
1: ನಾವು ಇದು ದೀಪವೇ ಉರಿಸ್ಬೇಕು. ಕ್ಯಾಂಡಲ್ ಉಪಯೋಗ
0: ಅಲ್ಲ, ನಿಮ್ಗೆ ಎಂತ ಕಿರಿಕಿರಿ ಆಗ್ತದ ಖುಷಿ ಆಗ್ತದ?
1: ಕಿರಿಕಿರಿ ಆಗ್ತದೆ ಮೇಡಮ್, ಅದು ಇದ್ದು ಇದ್ದು ನಮ್ಗೆ ಇಲ್ಲದಿದ್ದಾಗ ಯಾವ್ದು ಕೂಡ ನೋಡಿ, ಈಗ ಫೋನ್ ಮೊಬೈಲ್ ಫೋನ್ ನಾವು ಯಾವಾಗ್ಲೂ ಯೂಸ್ ಮಾಡಿಕೊಟ್ಟಿದ್ರೆ ಅದು 1 ದಿವಸ ಹಾಳಾಯ್ತು ಅಂತ ಹೇಳಿದ್ರೆ ಎಷ್ಟು ಬೇಸರ ಆಗ್ತದೆ. ಅದೇ ತರ ಆಗ್ತದೆ ಇದು
0: ಕೂಡ, ಏನೋ ಕಳ್ಕೊಂಡ ಹಾಗೆ ಅಲ್ವಾ?
1: ಹೌದು, ನಮಗೆ ಬೇಸರ, ಯಾವಾಗ ಆಗ್ತದೆ ಯಾವಾಗ ಆಗ್ತದೆ ಅಂತ ಹೇಳಿ.
0: ಸರಿ, ನಿಮ್ಗೆ
1: ಒಂದು 25 ಸಲ ಫೋನ್ ಮಾಡ್ಲಿಕ್ಕೆ ಉಂಟು. ಆಯ್ತು ಆಯ್ತು ಆಗ್ತದೆ.
0: ಹೌದೌದು ಹೌದು, ಕಂಟಿನ್ಯೂಸ್ ಇಲ್ಲ ಆದ್ರೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಫೋನ್ ಚಾರ್ಜ್ ಮುಗಿತದೆ.
1: ಕರೆಂಟ್ ಒಂದು ಇಲ್ಲದಿದ್ರೆ ಯಾವುದೇ ಇದು ಉಪಯೋಗ ಇಲ್ಲ ಮೇಡಮ್, ಯಾವ್ದು ನಮಗೆ ಬೇಸರ ಆಗುದು ಅಷ್ಟು ಕಷ್ಟ ಆಗ್ತದೆ ಎಲ್ಲರಿಗೂ, ನನಗೆಂತ ಅಲ್ಲ ಎಲ್ಲರಿಗೂ.
0: ಹೌದೌದು. ಸರಿ, ಇವತ್ತು ಯಾವ ಹಾಡು ಬೇಕು ನಿಮ್ಗೆ?
1: ನನಗೆ ವಿಜಯೋತ್ಸವ ಚಿತ್ರದಿಂದ ಕೊಕ್ಕೋ ಕೋ ಕೋ ಎಂದು ಕೋಳಿ ಕೂಗಿದೆ ಅಂತ ಒಂದು ಹಾಡು ಉಂಟು.
0: ಹೌದು ಹೌದು, ಸರಿ ಸರಿ,
1: ಒಳ್ಳೆ ಟಾಪಿಕ್ ಕೊಟ್ಟಿದ್ವಿ ನಿಮಗೆ, ಅಭಿನಂದನೆಗಳು.
0: ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಗೆ ಸಹ ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೇನೆ. ಧನ್ಯವಾದ.
1: ಆಯ್ತು ಆಯ್ತು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ವಿಜಯೋತ್ಸವ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಿ ಉದಯ ಶಂಕರ್ ಅವರ ರಚನೆ. ಸಂಗೀತ ನೀಡಿದವರು ಶಂಕರ್.

0: ಜೀವ ಸ್ವರಗಳು ಸರಿ ಗರಿ ಗ ಮ ಗ ಮ ಪ ಮ ಪ ಪದ ಸರಿ ಗ ಮ ಪದ ನಿ ಸರಿ ಗ ಸ ಕೊಕ್ಕ ಕೊಕ್ಕ ಕೋ ಕೋ ಎಂದು ಕೋಳಿ ಕೂಗಿದೆ.
1: ವಿಜಯೋತ್ಸವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು?
2: ನಾನು ಉಜಿರೆಯಿಂದ ಕಮಲ ಮಾತಾಡುದು ಮೇಡಮ್.
1: ಹಾ, ನಮಸ್ತೆ ಕಮಲ ಅವರೇ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ?
1: ಹಾ, ನಾವೆಲ್ಲರೂ ಚೆನ್ನಾಗಿದ್ದೇವೆ. ಇವತ್ತಿದ್ ವಿಷಯ ಗೊತ್ತುಂಟಲ್ವಾ ನಿಮ್ಗೆ?
2: ಹೌದು, ಗೊತ್ತಿದೆ ಮೇಡಮ್. ಅಂದ್ರೆ ಕರೆಂಟ್ ಇಲ್ಲದಿದ್ರೆ ತುಂಬಾ ಕಷ್ಟ ಆಗ್ತದೆ ಮೇಡಮ್.
1: ಹೌದಾ?
2: ಆದ್ರೂ ಕೂಡ ರೇಡಿಯೋ ಅಂದ್ರೆ ಗುರುವಾರಂತೂ ಕರೆಂಟೇ ಇರುವುದಿಲ್ಲ.
1: ಹಾ, ಮತ್ತೆಂತ ಮಾಡ್ತೀರಿ?
2: ನಾನು ಬ್ಯಾಟರಿ ಎರಡು ರೇಡಿಯೋ ತಂದಿಟ್ಟಿದೆ. ನನ್ನ ಮಗಳು ಬೈತಿದ್ದೆ, ಅಮ್ಮ ನಿಮಗೆ ಎಷ್ಟು ರೇಡಿಯೋ ಅಂತ. ಅಂದ್ರೆ ನಂಗೆ ರೇಡಿಯೋ ಇಲ್ಲದಿದ್ರೆ ಆಗುದಿಲ್ಲ. ಅಂದ್ರೆ ಕರೆಂಟ್ ಹೋದ್ಮೇಲೆ ಬ್ಯಾಟರಿದ್ದು ರೇಡಿಯೋ ಎರಡು ಉಂಟು, ಅದನ್ನು ಕೇಳ್ಕೊಂಡಿರ್ತೇನೆ ಮೇಡಮ್.
1: ಅಲ್ಲ, ರೇಡಿಯೋ ಬಿಟ್ಟು ಬೇರೆ ಬೇರೆ ವಿಷಯದಲ್ಲಿ
2: ಇಲ್ಲದಿದ್ರೆ ಕಡಿಯೋತ್ತಲ್ಲೂ ಇದೆ, ಅದರಲ್ಲಿ ಕಡಿತೇವೆ ಮೇಡಮ್. ಅಂದ್ರೆ ಕರೆಂಟ್ ಬರ್ತದೆ ಅಂತ ಕಾದು ಕೂತು ಕೂತು ಮತ್ತೆ ಕಡಿಯೋಕಲ್ಲೇ ಕಂಡದುಂಟು.
1: ಇಲ್ಲಾಂದ್ರೆ ಯಾವ್ದ್ರಲ್ಲಿ ಕಡಿಯೋದು ನೀವು? ಮಿಕ್ಸರ್ ಅಲ್ಲಿಯಾ? ಈಗ ಮಿಕ್ಸರ್ ಅಲ್ಲಿ
2: ಉಂಟು, ಅದ್ರಲ್ಲಿ ಎರಡೂವರೆ ಕೆಜಿ ಅಕ್ಕಿ ಆಗ್ತದೆ ಮೇಡಮ್. ಅಂದ್ರೆ ನಮ್ಮ ಗಂಡನೇ ಮಾಡಿದ್ದು ಹಾಗೆ, ಅದ್ರಲ್ಲಿ ಕಡಿತೇವೆ ಮೇಡಮ್.
1: ಅಲ್ಲ, ಆದ್ರೆ ಈಗ ಈ ಕರೆಂಟ್ ಅಲ್ಲಿ ಎಲ್ಲ ಕೆಲಸಗಳಾಗಿ ಕಡಿಯುವುದಂದ್ರೆ ಸ್ವಲ್ಪ ರಗಳೆ ಅನಿಸ್ತದೆ ಅಲ್ವಾ?
2: ಹೌದಾ? ಅದು ಕೂಡ ನಮ್ಗೆ ಮೊದ್ಲೆಲ್ಲ ಕಡ್ದು
1: ಅಭ್ಯಾಸ
2: ಮೇಡಮ್, ಹಾಗೆ ಕಡಿತೇವೆ, ಖುಷಿ ಆಗ್ತದೆ ಮೇಡಮ್.
1: ಹೌದೌದೌದು,
2: ಕಡಿಲಿಕ್ಕೆ ಎಕ್ಸ್ಚೇಂಜ್ ಆದ ಹಾಗೆ ಆಗ್ತದೆ ಮೇಡಮ್.
1: ಹೌದು ಹೌದು ಹೌದು. ಮತ್ತೆಂತ ಮಾಡ್ತೀರಿ ಇಡೀ ದಿನ? ಇಲ್ಲ ಅಂದ್ರೆ ಎಂತ ಮಾಡ್ತೀರಿ?
2: ಬೋರ್ ಆಗ್ತದೆ ಮೇಡಮ್, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್.
1: ಹೌದು ಹೌದು, ಟಿವಿ
2: ಏನಾದ್ರೂ ಒಂದು ಬ್ಯಾಟ್ರಿ ಅದೇ ರೇಡಿ ಕೇಳ್ತೆ, ಒಂದು ಟೈಮ್ ಪಾಸ್ ಆಗ್ತದೆ ಮೇಡಮ್. ಮತ್ತೆ ರಾತ್ರಿ ಅಂತೂ ಕರೆಂಟ್ ಇಲ್ಲದಿದ್ರೆ ಬೇಗ ಮಲಗ್ತೇವೆ ಮೇಡಮ್. ಕರೆಂಟ್ ಇಲ್ಲದ್ರೆ ಏನೋ ಒಂದು ಕಲ್ಕೊಂಡು ಹಾಗೆ ಆಗ್ತದೆ.
1: ಹೌದು ಹೌದು,
2: ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್.
1: ಆದ್ರೆ ಈ ಜೋರ್ ಮಳೆ ಬರುವಾಗ ಕರೆಂಟ್ ಇಲ್ಲ ಆದ್ರೆ ನಿದ್ದೆ ಮಾಡ್ಲಿಕ್ಕೆ ಅಷ್ಟೇನು ತೊಂದರೆ ಅಂತ ಆಗುದಿಲ್ಲ ಅಲ್ವಾ?
2: ಹೌದು ಮೇಡಮ್.
1: ಹೌದು, ಆದ್ರೆ ಇದು ನಮ್ಮ ನುಸಿ ಎಲ್ಲ ಕಚ್ತದೆ ಅಷ್ಟೆ.

0: ಹೌದೌದು.
1: ಸರಿ, ಯಾವ ಹಾಡು ಬೇಕು ನಿಮ್ಗೆ ಇವತ್ತು?
0: ನಂಗೆ ಯಜಮಾನದಿಂದ
1: ಸರಿ ಸರಿ. ನಿಮಗೋಸ್ಕರ ಯಜಮಾನ ಚಿತ್ರದ ರಾಜೇಶ್ ಮತ್ತು ಚಿತ್ರ ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳಿ ಆಯ್ತಾ?
0: ಥ್ಯಾಂಕ್ ಯು.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ನೀರಜ ತಿನ್ನಿಬಿಡಿ.
0: ಹೇಗಿದ್ದೀರಿ ನೀರಜ ಅವರೇ?
1: ನಾನು ಆರಾಮಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ?
0: ಹಾ, ನಾವೆಲ್ಲ ಆರಾಮಿದ್ದೇವೆ. ಮಳೆ ಉಂಟಾ ಅಲ್ಲಿ?
1: ಈಗ ಹನಿ ಸ್ವಲ್ಪ ಬರ್ತಾ ಉಂಟು.
0: ಹಾ, ಬೆಳಗ್ಗೆಯಿಂದ ಇತ್ತ ಮಳೆ?
1: ಇಲ್ಲ, ಇವತ್ತು ಕಡಿಮೆ.
0: ಶಾಲೆಗೆ ರಜೆ ಕೊಟ್ಟರಲ್ಲ?
1: ಶಾಲೆಗೆ ರಜೆ ಕೊಟ್ಟಿದ್ದಾರೆ, ಮಕ್ಕಳಿಗೆ ರಜೆ, ಆದರೆ ಮಳೆ ಇಲ್ಲ ಈಗ.
0: ಎಷ್ಟು ಮಕ್ಕಳು ನಿಮಗೆ ನೀರಜ ಅವರೇ?
1: ನನಗೆ ಇಬ್ಬರು.
0: ಹೌದಾ, ಶಾಲೆಗೆ ಹೋಗ್ತಾರಾ?
1: ಇಲ್ಲ ಇಲ್ಲ, ಅವರು ದೊಡ್ಡವರಾಗಿದ್ದಾರೆ.
0: ಹಾ ಹಾ, ಶಾಲೆಗೆ ಹೋಗುವ ಮಕ್ಕಳಿದ್ರೆ ಸಡನ್ ಆಗಿ ರಜೆ ಕೊಟ್ಟರೆ ಅದು ಕಷ್ಟನೇ ಅಲ್ಲ? ಕೆಲಸಕ್ಕೆ ಹೋಗುವವರಿದ್ರೆ ಮನೆಯಲ್ಲಿ.
1: ಅದು ಹೌದು,
0: ಹೌದು
1: ಮತ್ತೆ
0: ಹೌದು.
1: ಮನೆಯಲ್ಲಿ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ.
0: ಇವತ್ತಿನ ಟಾಪಿಕ್ ಗೊತ್ತುಂಟಲ್ಲ ನಿಮ್ಗೆ?
1: ಹೌದು, ಜಾಡ ಮಳೆ.
0: ಹೌದು, ಏನ್ ಮಾಡ್ತೀರಿ ನೀವು ಕರೆಂಟ್ ಹೋದ್ರೆ? ದಿನ ಪೂರ್ತಿ ಕರೆಂಟ್ ಇಲ್ಲ, ಏನ್ ಮಾಡ್ತೀರಾ?
1: ದಿನ ಪೂರ್ತಿ ಕರೆಂಟ್ ಇಲ್ಲದ್ರೆ ಸುಮ್ಮನೆ ಮನೆಯನ್ನು ಏನಾದ್ರೂ ಕ್ಲೀನ್ ಮಾಡ್ತಾ, ಹೊರಸುತ್ತಾ, ಅದು ಇದು ಏನಾದ್ರೂ ಮಾಡ್ತಾ ಇರೋದು. ಮತ್ತೆ ಎಲ್ಲ ಮುಗಿದರೆ ಮತ್ತೆ ಎಂತ ಮಾಡುದು? ಸುಮ್ಮನೆ
0: ಅಲ್ಲ, ಅಡಿಗೆ
1: ಅಡಿಗೆ ಮಾಡ್ಬೇಕು.
0: ಅಡಿಗೆ ಫಸ್ಟ್ ಮಾಡುದು ಅಲ್ಲ?
1: ಹೌದು, ಅಡಿಗೆ ಆಗ್ತದೆ ಅಲ್ಲ.
0: ಅಲ್ಲ, ಇಲ್ಲಾಂದ್ರೆ ಕರೆಂಟ್ ಇದ್ರೆ ಏನ್ ಮಾಡ್ತೀರಿ ನೀವು?
1: ಕರೆಂಟ್ ಇದ್ರೆ ಕಾದೆ ಮಾಡುದು, ಅಡಿಗೆ ಮಾಡುದು, ಮನೆ ಕ್ಲೀನ್ ಮಾಡುದು, ಮತ್ತೆ ರೇಡಿಯೋ ಕೇಳೋದು, ಮೊಬೈಲ್ ಸ್ವಲ್ಪ ಚಾರ್ಜ್ ಇದ್ರೆ ಮೊಬೈಲ್ ಅಲ್ಲಿ ಮಾತಾಡುದು. ಕರೆಂಟ್ ಇಲ್ಲದಿದ್ರೆ ಮೊಬೈಲ್ ಅಲ್ಲಿ ಸಹ ಮಾತಾಡ್ಲಿಕ್ಕೆ ಆಗುದಿಲ್ಲ, ಚಾರ್ಜ್ ಮುಗೀತದೆ.
0: ಹೌದು ಹೌದು,
1: ಅರ್ಜೆಂಟ್ ಗೆ ಕರೆಂಟ್ ಚಾರ್ಜ್ ಬೇಕು ಮೊಬೈಲ್ ಅಲ್ಲಿ.
0: ಹೌದೌದು, ಏನಾದ್ರೆ ಎಮರ್ಜೆನ್ಸಿ ಕರೆ ಮಾಡ್ಲಿಕ್ಕೆ ಇದ್ರೆ ಎಲ್ಲ ಬೇಕಾಗ್ತದೆ.
1: ಹೌದು, ಮಾತಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ರೇಡಿಯೋ ಕೇಳಲಿಕ್ಕೆ ಸಹ ಚಾರ್ಜ್ ಕರೆಂಟ್ ಬೇಕು, ಕರೆಂಟ್ ಇಲ್ಲದ್ರೆ ರೇಡಿಯೋ ಕೇಳಲಿಕ್ಕೂ ಆಗುದಿಲ್ಲ.
0: ಹೌದು ಹೌದು,
1: ಮತ್ತೆ ದೊಡ್ಡ ಮನೆಯಲ್ಲಿ ಫ್ಯಾಮಿಲಿ ಒಟ್ಟಿಗೆ ಇದ್ರೆ ಏನಾದ್ರೂ ಒಂದು ಎದುರುಗತೆ ಹೋಗೋದು ಅದು ಇದು.
0: ಮತ್ತೆ ಒಟ್ಟಿಗೆ ಕುತ್ಕೊಂಡು ಸ್ವಲ್ಪ ಆಟ ಎಲ್ಲ ಆಡ್ಬೋದಲ್ಲ, ಕ್ಯಾರಮ್ ಆಡುದಿಲ್ವಾ?
1: ಕ್ಯಾರಮ್ ಆಡ್ಬಹುದು ಮಕ್ಕಳಿದ್ರೆ, ಮಕ್ಕಳ ಜೊತೆ. ಈಗಿನ ಮಕ್ಕಳು ಅದು ಆಡುದಿಲ್ಲ, ಅವರು ಮೊಬೈಲ್ ಅಲ್ಲಿ ಇರ್ತಾರೆ.
0: ಹೌದೌದು, ನಾವೆಲ್ಲ ಸಣ್ಣ ಇರುವಾಗ ಅದೆಲ್ಲ ನಮ್ಗೆ ಟಿವಿನೂ ಇರ್ಲಿಲ್ಲ, ನಾವು ತುಂಬಾ ಸಣ್ಣ ಇರುವಾಗ ಅಲ್ವಾ? ಅವಾಗೆಲ್ಲ ಕರೆಂಟ್ ಇರ್ಲಿ ಇಲ್ಲದಿರ್ಲಿ ಒಂದೇ ಲೆಕ್ಕ ಜೀವನ, ಅಂದ್ರೆ ಆಟ ಆಡೋದು ಮನೆಯಲ್ಲಿ.
1: ಮಕ್ಕಳಿಗೆ ಆಗಿನ ಮಕ್ಕಳಿಗೆ ತುಂಬಾ ವ್ಯತ್ಯಾಸ ಇದೆ. ಆಗಿನ ಮನೆಯ ಮಕ್ಕಳು ಮನೆಯೊಳಗೆ ಕೂತು ಏನಾದ್ರೂ ಆಟ ಎಲ್ಲ ಆಡ್ತಿದ್ರು. ಮನೆ ಮತ್ತೆ ಕ್ಯಾರಂ ಬೋರ್ಡ್, ಲೂಡ ಅದೆಲ್ಲ ಆಡ್ತಿದ್ರು. ಈಗಿನ ಮಕ್ಕಳು ಅದು ಆಡುದಿಲ್ಲ.
0: ಸರಿ, ಇವತ್ತು ಯಾವ ಹಾಡ್ಬೇಕು ನಿಮ್ಗೆ?
1: ನನಗೆ ಮಣ್ಣಿನ ದೋಣಿಯಿಂದ. ಮಳೆ ಮಳೆ ಸುರಿ ಮಳೆ.
0: ಹೌದಾ, ಇನ್ನು ಸಹ ಬೇಕಾ ಮಳೆ? ಬೇಕಲ್ವಾ ಮಳೆ ಅಲ್ವಾ
1: ರೈತರಿಗೆ? ಹೌದು, ಸಾಗುವಳಿ ಮಾಡ್ಬೇಕಂದ್ರೆ ಮಳೆ ಬೇಕು. ರೈತರು ಸಾಗುವಳಿ ಎಲ್ಲ ಮಾಡಿದ್ರೇನೆ ನಾವು ಜೀವನ ಕಳೆಯಬಹುದು.
0: ಹೌದು ಹೌದು. ಸರಿ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಮಾಡ್ತೇವೆ, ಕೇಳಿ ಆಯ್ತಾ?
1: ಥ್ಯಾಂಕ್ ಯು.
0: ಸರಿ ಕೇಳಿ. ಮಣ್ಣಿನ ದೋಣಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ.

0: ಹಲೋ,
1: ಹಲೋ, ಸಂತಿ ಕಟ್ಟಿಂದ ಗಣೇಶ್ ಅವರು.
0: ನಮಸ್ತೆ ಗಣೇಶ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ? ಹೇಗಿದ್ದೀರಿ?
0: ತಿಂಡಿ ಎಲ್ಲ ಆಯ್ತಾ? ನಾವೆಲ್ಲ ಆರಾಮಿದ್ದೇವೆ. ಸ್ವಲ್ಪ ಗಟ್ಟಿ ಮಾತಾಡಿ ಸರ್, ನಿಮ್ಮ ವಾಯ್ಸ್ ತುಂಬ.
1: ತಿಂಡಿ ತಿಂಡಿ ಎಲ್ಲ ಆಗಿ ಈಗ ಡ್ಯೂಟಿಗೆ ಹೊರಟ.
0: ಇಷ್ಟು ಲೇಟಾ?
1: ಅಂದ್ರೆ ನಮ್ದು ಅಂಗಡಿ ಹೊರಗೆ ಕಲೆಕ್ಷನ್ ಇದ್ದಲ್ಲ.
0: ಹಾ ಹಾ ಹಾ ಹಾ, ಏನು ಮಾಡ್ಕೊಂಡಿದ್ದೀರಿ ಗಣೇಶ್ ಅವರು? ಯಾವ ಅಂಗಡಿ?
1: ನಾವು ಅಂಗಡಿ ಮತ್ತೆ ಪಿಗ್ನಿ ಕಲೆಕ್ಷನ್ ಮಾಡ್ತಿದ್ವಿ ಅಲ್ಲ,
0: ಹೀಗೆ.
1: ಗಣಪತಿ ಕೋಪರೇಟಿವ್.
0: ಹಾ ಹಾ, ಉಡುಪಿ ಮಳೆ ಉಂಟಾ ಉಡುಪಿಯಲ್ಲಿ?
1: ಮಳೆ ನಿನ್ನೆ ಇತ್ತು, ಇವತ್ತು ಸ್ವಲ್ಪ ಬಿಸಿಲು ಉಂಟು.
0: ಬಿಸಿಲುಂಟಾ?
1: ಹಾ, ಇವತ್ತು ಬಿಸಿಲು ಉಂಟು.
0: ಹಾ ಹಾ ಹಾ, ನಿನ್ನೆ
1: ಮಕ್ಕಳಿಗೆ
0: ತುಂಬಾ
1: ರಜೆ
0: ಮಳೆ
1: ಕೊಟ್ಟು
0: ಇತ್ತು ಅಲ್ವಾ?
1: ಹಾ, ನಿನ್ನೆ ಮಕ್ಕಳಿಗೆ ರಜೆ ಕೊಟ್ಟರಲ್ಲ, ರಜೆ ಕೊಟ್ಟುಕೊಂಡು ಬಿಸಿಲಲ್ಲ
0: ಅಲ್ವಾ? ಅದೊಂದು ಎಲ್ಲರ ಮನಸ್ಸಲ್ಲಿ ಕೂತಿದೆ ಅಲ್ವಾ? ಈಗ ರಜೆ ಕೊಟ್ಟ ಕೂಡಲೇ ಮಳೆ ನಿಲ್ತದೆ ಅಂತ. ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನಾವು ಕತ್ತಲನ್ನು ಈಗ ಮುಂಚೆ ಚಿಮಣಿ ದೀಪಗಳೆಲ್ಲ ಇತ್ತು, ಹಾಗಾಗಿ ಅದರಲ್ಲೆಲ್ಲ ಇದಿತ್ತು. ಆಗ ಸೀಮೆಣ್ಣೆ ಎಲ್ಲ ಸಿಕ್ತಿತ್ತು, ಅಳಿತಿತ್ತು
0: ಕರೆಕ್ಟ್
1: ಇದೆಲ್ಲ.
0: ಕರೆಕ್ಟ್.
1: ಈಗ ಎಲ್ಲ ಚಾರ್ಜ್ ಲೈಟ್ ಅದು ಇದು ಇರ್ಲಿಕ್ಕೆ ಹೋಗಿ, ಇದು ಮಳೆ ಬಂದು ಕರೆಂಟ್ ಇಲ್ಲದಿದ್ರು
0: ಹೌದು,
1: ನಡೀತಾರೆ ಆರಾಮಾಗಿ.
0: ಮತ್ತೆ ಮತ್ತೆ ಎಂತ ಅಂದ್ರೆ ದೊಡ್ಡ ದೊಡ್ಡ ಫ್ಲಾಟ್ಗಳಲ್ಲೆಲ್ಲ ಇನ್ವರ್ಟರ್, ಇದು ಜನರೇಟರ್ ಸಿಸ್ಟಮ್ ಎಲ್ಲ ಇರ್ತದೆ.
1: ಇನ್ವರ್ಟರ್ ಜನರೇಟರ್ ಎಲ್ಲ ಇರ್ತದಲ್ಲ ಈಗ.
0: ಹೌದು ಹೌದು ಹೌದು, ಇಂಡಿಪೆಂಡೆಂಟ್ ಮನೆಗಳಲ್ಲೂ ಇರುತ್ತೆ ಇನ್ವರ್ಟರ್ ಎಲ್ಲ. ಮೊದಲಿನಷ್ಟು ಇದು ಇಲ್ಲ ಅಲ್ಲ. ನಾವೆಲ್ಲ ಸಣ್ಣ ಇರುವಾಗ ಮಳೆ ಬಂದ್ರೆ ಕರೆಂಟ್ ಹೋಗುದು ಗ್ಯಾರಂಟಿ ಅಂತ ಲೆಕ್ಕ.
1: ಕರೆಂಟ್ ಹೋಗುದು ಗ್ಯಾರಂಟಿ ಅಂತ, ಬರ್ತದೆ ಅಂತ ಗ್ಯಾರಂಟಿ ಇಲ್ಲ.
0: ಹೌದು ಹೌದು ಹೌದು ಹೌದು.
1: ಅದು ಆವಾಗ ಸೀಮೆಣ್ಣೆ ಚಿಮಣಿ ಕ್ಯಾಂಡಲ್ಗಳೇ ಆವಾಗ.
0: ಹೌದು, ಕ್ಯಾಂಡಲ್ಗಳಿಗಿಂತ ಚಿಮಣಿ ದೀಪಗಳೇ ಜಾಸ್ತಿ ಇತ್ತು ಅಲ್ವಾ? ಕ್ಯಾಂಡಲ್ ಸ್ವಲ್ಪ ದುಬಾರಿ ಅಂತ ಅನ್ನಿಸ್ತಿತ್ತು ನಮ್ಗೆಲ್ಲ.
1: ಹೌದು, ಈಗ ಇದರಲ್ಲಿ ಸೀಮೆಣ್ಣೆ ಸಿಕ್ತಿತ್ತು, ಆವಾಗ ಇದರಲ್ಲಿ
0: ಸ್ಟೋರ್ ಅಲ್ಲಿ
1: ಚಿಮಣಿ ದೀಪಗಳೇ
0: ಹೌದು
1: ಬರ್ತಿತ್ತು.
0: ಹೌದು ಹೌದು ಹೌದು.
1: ಅದೇ ಕ್ರಮೇಣವಾಗಿ ಚಾರ್ಜರ್ ಲೈಟ್ಗಳು ಇದು ಇದು ಬಂದು ಈಗೇನು ಪ್ರಾಬ್ಲಮ್ ಇಲ್ಲ
0: ಅಲ್ವಾ? ಆದರೂ ಈಗ ಒಂದು ದಿನ ಕರೆಂಟ್ ಇಲ್ವೇ ಇಲ್ಲ ಅಂದರೆ ನಿಮಗೆ ಬೇಜಾರಾಗ್ತದ? ಏನು ಮಾಡ್ತೀರಾ?
1: ಬೇಜಾರ ಇದಕ್ಕೆ ಪರಿಸ್ಥಿತಿಗೆ ಸರಿಯಾಗಿ ನಾವು ಅಡ್ಜಸ್ಟ್ ಆಗಲೇಬೇಕಲ್ಲ.
0: ಹೌದೌದು,
1: ಬೇಜಾರು ವರ್ಕ್

0: ಇರುವಾಗಿಲ್ಲ.
1: ಸರಿ, ಕರೆಕ್ಟ್ ಕರೆಕ್ಟ್. ಈಗ ಯಾವ ಚಿತ್ರದ ಹಾಡು ಬೇಕು ನಿಮ್ಗೆ? ಇನ್ನೇನಾದ್ರು ಹೇಳಲಿಕ್ಕಿತ್ತ?
0: ಸಾಕು, ಬೇರೆ ಅವಕಾಶ ಇಲ್ಲ. ಪುಟ್ನಂಜದಿಂದ,
1: ಸರಿ,
0: ಪುಟ್ನಂಜದಿಂದ ಹಾಡು ಹೇಳಿದ್ರೆ.
1: ಹೌದೌದು, ಚಿತ್ರ ಅವರು ಹಾಡಿರುವ ಗೀತೆ ಅದು, ಪುಟ್ನಂಜ ಚಿತ್ರದ್ದು. ಕೇಳಿ, ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ.
0: ಆಯ್ತು,
1: ಇದೇ ರೀತಿ ಕರೆ ಮಾಡ್ತಾ ಇರಿ. ಆಯ್ತಾ?
0: ಆಯ್ತು, ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಕಾಲ್ ಮಾಡೋದು ಇವತ್ತಿಗೆ ಹೋದ ಗುರುವಾರ ಅಲ್ಲ, ಮಂಗಳವಾರ. ಇವತ್ತಿಗೆ ಎಷ್ಟು ದಿವಸ ಆಯ್ತು? 8, 9, 10 ದಿವಸ ಆಯ್ತು.
0: ಯಾಕೆ ಮಾಡ್ಲಿಲ್ಲ?
1: ಹೇಳಿದಾರಲ್ಲ, ಅವರು ಕಾಲ್ ಮಾಡಿದವರೇ ಮಾಡಬಾರ್ದು ಅಂತ.
0: ಹೌದಲ್ವಾ, ವಿಷಯ ಹೌದಲ್ವಾ, ಎಲ್ರಿಗೂ ಅವಕಾಶ ಸಿಗ್ಬೇಕು.
1: ಮತ್ತೆ ಮಾಡುವವರು ಇದ್ದಾರಲ್ವಾ, ನೀವು ಅವರ ಕಾಲ್ ಹಾಗೆ ದಿವಸ ಕಾಲ್ ಬಂದ್ರೆ ಅವರದ್ದು ಕಟ್ ಮಾಡಿ. ನಾನು ನೋಡಿಕೊಳ್ತು, ನಾನು ಇಲ್ಲಿ ಬರೆದಿರ್ತೀನಿ ಯಾರ್ಯಾರೆಲ್ಲ ಕಾಲ್ ಮಾಡಿ. ನಾನು ತುಂಬಾ ರೇಡಿಯೋ ಕೇಳ್ತೀನಿ.
0: ಅಲ್ಲ ಸರ್,
1: ಬೇಸರ ಆಗುದು. ಮತ್ತೊಂದು ಅವರ ಹಾಡನ್ನೆಲ್ಲ ಒಂದು 4-5 ಹಾಡನ್ನು ಉಲ್ಟಾ ಪಲ್ಟಾ ಮಾಡಿ ಅದನ್ನೇ ಕೇಳುದು, ಅದು ಬೇಸರ ಆಗ್ತದೆ. ಅದಕ್ಕೆ ಬೇರೆ, ಅದಕ್ಕೆ ಅವರು ಕೇಳಿದ ಹಾಡನ್ನು ನಾನು ಕೇಳಿದ್ರೆ ಅದು ಪರವಾಗಿಲ್ಲ ಮೇಡಮ್, ಅದು ಜನಪ್ರಿಯ ಗೀತೆ ಅಂತ ಹೇಳ್ಬಹುದು.
0: ಸರ್ ಒಂದು ನಿಮಿಷ ನನ್ಗೆ ಮಾತಾಡಿ,
1: ನೋಡ್ಕೋಬೇಕು. ಆಗ ಅದು ಎಂತದ್ದು ಈ ಹೃದಯ ರಾಗದ್ದು ಒಂದು ಎಂತದ್ದು ಕಾರ್ಯಕ್ರಮ, ಅದು ಚಂದ ಕಾಣ್ತದೆ.
0: ಅಲ್ಲ ಕೇಳಿ ಸರ್, ಏನ್ ಗೊತ್ತಾ, ನಮ್ಗೆ ಇಲ್ಲಿ ಫೋನ್ ತೆಗೆಯುವಾಗ ಯಾರಂತ ಗೊತ್ತಾಗುದಿಲ್ಲ, ಗೊತ್ತಾಯ್ತಾ?
1: ಅದು ಇರ್ಲಿ ಮೇಡಮ್, ವಿಷಯ ಅಂತ ಅವರು ಸಹ ಹಾಗೇನೆ. ಈಗ ನಾನೀಗ ನೇರ ಪ್ರಸಾರದಲ್ಲಿ ಹೇಳುದು, ಅವರು ಹಾಗೇನೆ ಒಂದು 2 ವಾರಕ್ಕೆ ಒಮ್ಮೆ ಎಂತ ಒಂದು ಸಲ ಆದರೂ ಮಾಡ್ಲಿಬೇಕು.
0: ಹೌದು ಹೌದು ಹೌದು, ಅದೆಲ್ಲ ಅರ್ಥ ಮಾಡ್ಕೊಂಡು ಮಾಡಿದ್ರೆ, ಯಾಕೆಂದ್ರೆ ಕಾರ್ಯಕ್ರಮ ಇರೋದು ಸುಮಾರು ಜನರಿಗೆ ಅವಕಾಶ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಅಲ್ವಾ?
1: ಆಯ್ತು ಮೇಡಮ್, ಸ್ವಲ್ಪ ಮಾತಾಡ್ತೀನಿ. ನನಗೆ ಇದು ಕರೆಂಟ್ ಇಲ್ಲದಿದ್ರೆ ದಿನಪತ್ರಿಕೆನ, ಹಳೆ ಕಥೆ ಕಾದಂಬರಿ ಪುಸ್ತಕ ಎಲ್ಲ ಉಂಟು, ಅದನ್ನೆಲ್ಲ ಹುಡುಕಿ ಓದ್ತೀನಿ.
0: ಹೌದು,
1: ಮತ್ತೆ ನಮ್ಮ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಉಂಟು, ಅದನ್ನು ಮಾಡ್ತೀನಿ. ಮತ್ತೆ ಇರದ ಕರೆಂಟ್ ಬಂದಾಗ ಓ ಅಂತ ಒಂದು ಉದ್ಗಾರ ಬರ್ತದೆ ಅಷ್ಟೇ.
0: ಹೌದೌದು,
1: ಸ್ವಲ್ಪ ಮಾತಾಡ್ತೀನಿ ಮೇಡಮ್. ಲಾಕ್ ಅಪ್ ಡೆತ್ ಚಿತ್ರದ ಬಂತು ಬಂತು, ನಿಮ್ಮ ವಿಷಯಕ್ಕೆ ತಕ್ಕ ಒಂದು ಹಾಡು ಕೊಡಿ.
0: ಸರಿ ಸರಿ, ನಿಮ್ಗೋಸ್ಕರ ನಾವು ಲಾಕ್ ಅಪ್ ಡೆತ್ ಚಿತ್ರದ SP ಬಾಲಸುಬ್ರಹ್ಮಣ್ಯ ಮತ್ತು S. ಜಾನಕಿ ಹಾಡಿರುವ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇದ್ದೀರಿ, ಆಯ್ತಾ? ನಮಸ್ತೆ.

0: ಹೃದಯ ರಾಗ ಕಾರ್ಯಕ್ರಮ ಮುಂದುವರಿಸುತ್ತಾ ಪ್ರಿಯ ಕೇಳುಗರೇ, ನಿಮ್ಮೊಂದಿಗೆ ನಾನು ನಾಗರತ್ನ. ಕಾರ್ಯಕ್ರಮದ ಮುಂದಿನ ಕರೆ ಯಾರಿಂದ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ಕಾರ.
1: ನಮಸ್ಕಾರ, ನಾನು ಕಾರ್ಕಳ ಬಯಲಿನ ದಾಮೋದರ ಚಂದ್ರ ಮಾತಾಡೋದು.
0: ಹಾ ಸರ್, ಇವತ್ತಿನ ವಿಷಯ ಗೊತ್ತಿದೆಯಲ್ಲ?
1: ಹೌದು.
0: ಹಾ, ಮಳೆ ತುಂಬ ಸುರಿತಾ ಇರುವಾಗ ಕರೆಂಟ್ ಇಡೀ ದಿನ ಕೈ ಕೊಟ್ರೆ ನೀವು ಏನ್ ಮಾಡ್ತೀರಿ, ಹೇಗೆ ದಿನ ಕಳಿತೀರಿ ಅಂತ ಹೇಳಿ.
1: ನನಗೆ ಮಳೆ ಬಂದು ಕರೆಂಟ್ ಕೈ ಕೊಟ್ರೆ ನಮಗೇನು ತಲೆ ಬಿಸಿಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಸೋಲಾರ್ ಎಲ್ಲ ವ್ಯವಸ್ಥೆ ಉಂಟು. ಸೋಲಾರ್ ಲೈಟ್,
0: ಸೋಲಾರ್ ಲೈಟ್ ಇದೆ,
1: ಎಲ್ಲ ಕೆಲಸಕ್ಕೆ ಬರ್ತದೆ ಅದು.
0: ಇಡೀ ಮನೆಗೆ ಅದರದ ಕನೆಕ್ಷನ್ ಮಾಡ್ಕೊಂಡಿದ್ದೀರಾ?
1: ಮನೆಗೆ ಉಂಟು, ಅಂಗಡಿಗೆ ಸಾಕು. ಸೋಲಾರ್ ಲೈಟ್ ಉಂಟು.
0: ಲೈಟ್ ಅದು ಮಿಕ್ಸಿ ಗ್ರೈಂಡರ್ ಹಾಗೆಲ್ಲ ಉಪಯೋಗಿಸಬಹುದಾ?
1: ಮಿಕ್ಸಿ ಗ್ರೈಂಡರ್ ಅದು ಹೋದ್ರೆ ಮೊದಲಾಗಿ ವಾರ ಗಟ್ಟಲೆ ಇಲ್ಲ, ಒಂದು ಗಂಟೆ ಎರಡು ಗಂಟೆ ಅಥವಾ ಒಂದು ಮಂಗಳವಾರ ದಿವಸ ಒಂದು 9 ಗಂಟೆಯಿಂದ 5 ಗಂಟೆವರೆಗೆ ಹೋಗ್ತದೆ. ಆವಾಗ ನಾವು ಸ್ವಲ್ಪ ಹೊಂದಾಣಿಕೆ ಮಾಡಬೇಕು. ಮತ್ತೆ ಮೊದಲೆಲ್ಲ ಸೀಮೆಯಲ್ಲೇ ಜೀವನ ಮಾಡಿದೇವಲ್ಲ.
0: ಹೌದು, ಕರೆಂಟ್ ಇಲ್ಲದೆ ಬದುಕಿದವರಿಗೆ ತೊಂದರೆ ಇಲ್ಲ ಅಲ್ವಾ? ಕರೆಂಟ್ ಇಲ್ಲದೆ ಬದುಕಿ ಗೊತ್ತಿರೋದ್ರಿಂದ ಕಷ್ಟ ಆಗುದಿಲ್ಲ ಅಲ್ವಾ?
1: ಇಲ್ಲ ಇಲ್ಲ, ಅದಕ್ಕೆ ನಾವು ಹೊಂದಿಕೊಂಡು. ಈಗ ಮೊದಲು ನೋಡಿ ಅಮ್ಮ, ಸೀಮೆ ಎನ್ನದು ಚಿಮಣಿ ಇತ್ತು. ಈಗಿನ ಜನರಿಗೆ ಚಿಮಣಿ ಯಾವುದು, ಸೀಮೆ ಎನ್ನ ಯಾವುದು ಅಂತ ಕೇಳಿದ್ರೆ ಎರಡೂ ನೋಡ್ಲಿಕ್ಕೆ ಸಿಗುದಿಲ್ಲ ನೋಡಿ.
0: ಹೌದು,
1: ಎಷ್ಟು ಹಣ ಕೊಟ್ಟರು ಸೀಮೆ ಎನ್ನ ಸಿಗುದೇ ಇಲ್ಲ. ಸೀಮೆ ಎನ್ನ ಸಿಕ್ಕಿದ್ರೆ ಈ ಕರೆಂಟ್ ಹೋದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಬಹುದು.
0: ಹೌದು ಸರ್, ಹೇಳಿ.
1: ಮತ್ತೆ ನಾನು 3 ತಿಂಗಳಿಂದ ಟ್ರೈ ಮಾಡ್ತೀನಿ ಇದ್ದೇನಮ್ಮ. ಈ ವಾರಕ್ಕೆ 2 ಗಂಟೆ ನಂದು ಈ ಫೋನ್ ಇನ್ ಕಾರ್ಯಕ್ರಮ ವ್ಯಸ್ತ ಆಗ್ತಾ ಉಂಟು, ಯಾಕೆ ಲೈನೇ ಸಿಗುದಿಲ್ಲ.
0: ಹೌದಾ ಸರ್, ನಮಗೆ ಇಲ್ಲಿ ಗೊತ್ತಾಗುದಿಲ್ಲ.
1: ಹೌದು,
0: ಇಲ್ಲಿ ಬಂದಿದ್ದನ್ನು ಮಾತ್ರ ನಾವು ರಿಸೀವ್ ಮಾಡ್ತೇವೆ.
1: ನಮ್ಮ ಮಂಗಳೂರು ಆಕಾಶವಾಣಿಗೆ ದೂರದಿಂದ ತುಂಬಾ ಜನ ಹೊಸ ಹೊಸತು ಫೋನ್ ಮಾಡ್ತಾರಲ್ಲ, ಅದು ಬಹಳ ಸಂತೋಷ ಅಮ್ಮ.
0: ಹೌದು,
1: ನಮಗೆ ಸಿಗದಿದ್ರು ತೊಂದ್ರೆ ಇಲ್ಲ, ಇನ್ನೊಬ್ಬರಿಗೆ ಸಿಕ್ಕಿ ಅದು ಆನಂದ ಪಡ್ತಾರಲ್ಲ, ಅದು ತುಂಬಾ ಖುಷಿ ನಮಗೆ.
0: ಯಾವಾಗ್ಲೂ ಕರೆ ಮಾಡೋರು ಯೋಚನೆ ಮಾಡ್ಬೇಕಲ್ವಾ, ಒಂದು ವಾರ ಬಿಟ್ಟು ಮತ್ತೊಂದು ವಾರ ಮಾಡೋದು ಹಾಗೆ.
1: ನಾವು ಹೇಳಿದ್ರೆ ಅದು ಅವರಿಗೆ ಬೇಸರ ಆಗ್ತದೆ, ಯಾಕಂದ್ರೆ ನಾವು ಇನ್ನೊಬ್ಬರನ್ನು ತಿದ್ದಲಿಕ್ಕೆ ಹೋಗಬಾರ್ದು. ನಾವು ಸ್ವಲ್ಪ ಸರಿ ಇದ್ರೆ ಇನ್ನೊಬ್ಬರಿಗೆ ಸುಲಭ ಆಗ್ತದೆ.
0: ಸರಿ, ಇವತ್ತು ನಿಮಗೆ
1: ಯಾವುದರಲ್ಲೂ ಅತಿ ಆಗು ಯಾವಾಗ್ಲೂ ಅತಿ ಒಳ್ಳೇದಲ್ಲ ಅಂತ ಎಲ್ಲ ಶಾಸ್ತ್ರ ವೇದದಲ್ಲಿ ಉಂಟಲ್ಲ.
0: ಹೌದು, ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ ಅಲ್ವಾ?
1: ವಿಷ, ಹೌದು.
0: ಸರಿ, ಇವತ್ತು ನಿಮಗೆ ನಿಮಗೆ ಇವತ್ತು ಯಾವ ಹಾಡು ಬೇಕು?
1: ನನಗೆ ಕೃಷ್ಣನ್ ಲವ್ ಪಿಕ್ಚರ್ ನಿಂದ
0: ರಾಮ. ಅಯ್ಯೋ ರಾಮ ರಾಮ.
1: ಹೌದೌದು,
0: ಸರಿ ಆಯ್ತು. ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ಮುಂದಿನ ಕರೆ ಯಾರದ್ದು ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು?
1: ಶಿಶಿ ಗುರು ಗೌರಂಗ ಗದಧಾರ್ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥ ಸ್ವಾಮಿ ಕಾತ್ಯಾಯಿನಿ ಮಂಗಳಾಂಬಿಕೆ ಮಂಗಳೂರಿಂದ.
0: ನಮಸ್ಕಾರ ಸರ್.
1: ಜಗನ್ನಾಥ ರಥಯಾತ್ರೆಯ ಮುಂಗಡ ಶುಭಾಶಯಗಳು ಎಲ್ಲ ಬಂಧುಗಳಿಗೆ.
0: ನಿಮಗೂ ಶುಭಾಶಯಗಳು.
1: ಇದು ಇವತ್ತು ನೀವು ಇದ್ರೆ ಮಳೆ ಇದು ಕರೆಂಟ್ ಇದು ಕೇಳ್ತಾ ಇದ್ದೀರಲ್ಲ,
0: ಮಳೆ ತುಂಬಾ ಸುರಿತಾ ಇರುವಾಗ ಕರೆಂಟ್ ಇಡೀ ದಿನ ಹೋದ್ರೆ ನೀವು ಆ ದಿನ ಹೇಗೆ ಕಳೀತೀರಿ ಅಂತ. ಸರ್ ಒಂದ್ ನಿಮಿಷ
1: ಏನಂದ್ರೆ
0: ಸರ್, ಮೊದ್ಲಿಗೆ ನಿಮ್ಗೆ ಯಾವ ಹಾಡು ಬೇಕು ಅಂತ ಒಂದು ಹೇಳಿಬಿಡಿ.
1: ಹಾಡು ಅದೇ ರಾಧಾ ಇದು ಸ್ಕೂಲ್ ಮಾಸ್ಟರ್ ಸಿನಿಮಾದ್ದು ರಾಧಾ ಮಾಧವ ವಿನೋದ ಅಂತ, ಬಹಳ ಸೊಗಸಾದ ಹಾಡೊಂದು.
0: ಆಯ್ತು ಸರ್, ಹೇಳಿ ಈಗ ಹೇಳಿ ವಿಷಯದ ಬಗ್ಗೆ ಮಾತಾಡಿ.
1: ಅದೇ ಈಗ ಮಳೆ ಅದೇ ಸುರಿತಿರುವಾಗ ಒಂದು ಏನಂದ್ರೆ ನಮ್ಗೆ ಒಂದು ಸ್ಮರಣೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಕರೆಂಟ್ ಇಲ್ಲದಿದ್ರೆ ಈ ಕೆಲವು ಡಿಸ್ಟರ್ಬೆನ್ಸ್ ಎಲ್ಲ ಇರುದಿಲ್ಲಲ್ಲ,
0: ಆದ್ರೆ ಇಡೀ ದಿನ ಭಜನೆ ಮಾಡ್ತಾ ಕೂತ್ಕೊಳ್ಳಕ್ಕಾಗಲ್ವಲ್ಲ.
1: ಸ್ಮರಣೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇರ್ತದೆ. ಅಷ್ಟಕಾಲ ಲೀಲೆ ಭಗವಂತನ ಸ್ಮರಣೆ ಎಲ್ಲ ನಾವು ಮಾಡ್ತಾ ಇರ್ತೇವಲ್ಲ, ಕೇಳ್ತಾ ಇರ್ತೇವೆ. ಅದನ್ನ ಸ್ಮರಣೆ ಮಾಡ್ಲಿಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಅವಕಾಶ. ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲದ್ದು ಅಷ್ಟ ಕಾಲದಲ್ಲಿ.
0: ಆದ್ರೆ ಇಡೀ ದಿನ
1: ಇದು ಬೇರೆ ಎಲ್ಲ ಸೇವೆಗಳೆಲ್ಲ ಈ ಕೆಲಸ ಯಾವುದು ನಾವು ಇದಿರ್ತದೆ ಅದನ್ನ ನಾವು ಬಾಕಿ ಇರುವುದನ್ನ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಹಾಗಾಗಿ ಕರೆಂಟ್ ಅದಕ್ಕೆ ಅಷ್ಟೊಂದು ನಾವು ಜ್ಯೋತಿ ಇರಬಾರದು, ಇಲ್ಲದಿದ್ರು ನಾವು ನಡೆಸ್ಲಿಕ್ಕೆ ಒಂದು
0: ಅಡಿಗೆ ಎಲ್ಲ ಹೇಗೆ ಮಾಡ್ತೀರಾ
1: ಅಂತ.
0: ಕರೆಂಟ್ ಇಲ್ದಿದ್ರೆ ಅಡಿಗೆ ಎಲ್ಲ ಹೇಗೆ ಮಾಡ್ತೀರಾ ನೀವು?
1: ಅದೇ ಆ ಹೊತ್ತಿಗೆ ಸ್ವಲ್ಪ ನಾವು ಒಂದ ಹಾಗೆ ತರಕಾರಿಯೋ ಹಣ್ಣು ಈ ಸಲಾದ್ ಈ ತರ ದೇವರಿಗೆಲ್ಲ ನೈವೇದ್ಯ ಮಾಡ್ಲಿಕ್ಕೆ ಅದನ್ನು ಕೂಡ ನಾವು ಉಪಯೋಗಿಸ್ತೇವೆ. ಮೊಸರು ಇಂಥದ್ದೆಲ್ಲ
0: ಹಾಗೆ ಹಸಿ ಹಸಿನೇ ಉಪಯೋಗಿಸಿ
1: ಕೆಲವು ಅನನುಕೂಲ ಆಗ್ತದೆ.
0: ಹೌದು,
1: ಮತ್ತೆ ನಮ್ಮಲ್ಲಿ ಈಗ ಕಟ್ಟಿಗೆಯ ವ್ಯವಸ್ಥೆ ಕೂಡ ಉಂಟು, ನಮ್ಮಲ್ಲಿ ಸುತ್ತ ಮರಗಳೆಲ್ಲ ಇರುವ ಕಾರಣ ಅದೇನೊಂದು ಸಮಸ್ಯೆ. ನಮ್ಗೆ ವೈಯಕ್ತಿಕವಾಗಿ ಹೇಳುವುದಾದ್ರೆ ಅದೇನು ಸಮಸ್ಯೆ ಇಲ್ಲ. ತೆಂಗಿನ ಮರ ಇದೆ,
0: ಆದ್ರೆ ತುಂಬಾ ಮಳೆ ಬರ್ತಾ ಇರುವಾಗ ಕಟ್ಟಿಗೆ ಕೂಡ ಒದ್ದೆ ಆಗಿದೆ.
1: ಮೊದಲೇ ಎಲ್ಲ ಹಲೋ
0: ಹಲೋ ಹೇಳಿ ಸರ್.
1: ಅದೇ ಸೋಗೆ ಎಲ್ಲ ತಯಾರು ಮಾಡಿ ನಮ್ದೆಲ್ಲ ಮೊದ್ಲಿಂದ ಕ್ರಮ ಉಂಟದು. ಈ ಮಳೆಗಾಲ ಪ್ರಾರಂಭ ಆಗುವ ಮೊದ್ಲೇ ಅಟ್ಟದಲ್ಲಿ ಎಲ್ಲ ನಮ್ದು
0: ಕಟ್ಟಿಗೆ ಸಂಗ್ರಹ ಮಾಡಿರ್ತೀರಿ ಅಲ್ವಾ?
1: ಏನ್ ಹೇಳಿ?
0: ಕಟ್ಟಿಗೆಯನ್ನ ಸಂಗ್ರಹಿಸಿಕೊಂಡಿರ್ತೀರಿ ಮಳೆಗಾಲಕ್ಕೋಸ್ಕರ ಅಲ್ವಾ?
1: ಹೌದೌದೌದೌದು. ಈ ತೆಂಗಿನ ಮರದ

0: ಮರಿ ಉಂಟಲ್ಲ, ಅದೇ ಈಗ ನೀರ್ ಕಾಯಿಸ್ಲಿಕ್ಕೆ ಕೂಡ ಅದನ್ನೇ ಉಪಯೋಗಿಸುದು. ಹಾಗೆ ನೀವು ಕೇಳಿದಕ್ಕೆ, ಅದೇ ಕರೆಂಟ್ ಇಲ್ಲದಿದ್ರೆ ನಮ್ಗೇನು
1: ತೊಂದರೆ ಆಗುದಿಲ್ಲ,
0: ದಿವಸದ ಮಟ್ಟಿಗೆ ಆಗ್ಲಿ ಹಾಗೆ ಸ್ವಲ್ಪ
1: ಹೊಂದಾಣಿಕೆ ಮಾಡ್ಕೊಳ್ತೀರಿ.
0: ಉಂಟು,
1: ಆಯ್ತು ಸರ್, ನಿಮ್ಮ ಹಾಡು ಪ್ರಸಾರ ಮಾಡ್ತಾ ಇದ್ದೇನೆ.
0: ಹರೇ ಕೃಷ್ಣ ಹರೇ ಕೃಷ್ಣ,
1: ಧನ್ಯವಾದಗಳು ಕರೆ ಮಾಡಿ.
0: ದೇವರ ಸ್ಮರಣೆಗೆ ಒಳ್ಳೆ ಅವಕಾಶ,
1: ಹೌದು
0: ನಾಮಸ್ಮರಣೆಗೆ ಸಂಕೀರ್ತನೆಗೆ. ಹರೇ,
1: ಆಯ್ತು ಸರ್, ನಿಮ್ಮ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ.

0: ಮುಂದಿನ ಕರೆ ಯಾರದ್ದು ನೋಡೋಣ. ಹಲೋ ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು?
1: ನಮಸ್ತೆ, ವರಂಗ ರಾಮಣ್ಣ.
0: ನಮಸ್ತೆ ಸರ್.
1: ನಮಸ್ತೆ.
0: ಇವತ್ತಿನ ವಿಷಯ ಗೊತ್ತಿದೆ ಅಲ್ಲ ನಿಮಗೆ?
1: ಗೊತ್ತಿದೆ.
0: ಹೇಳಿ ಸರ್. ಕರೆಂಟ್ ಹೋದ್ರೆ ಇಡೀ ದಿನ ಏನ್ ಮಾಡ್ತೀರಿ ನೀವು? ಹೇಗ್ ಕಳಿತೀರಿ ದಿನ?
1: ಕರೆಂಟ್ ಹೋದ್ರೆ ನಮಗೆ ತುಂಬಾ ಕಷ್ಟ ಮೇಡಮ್.
0: ಹೌದು.
1: ಇದ್ರೆ ಅಡಿಗೆ ಎಲ್ಲ ಮುಂಚೆ ಎಲ್ಲ ಕಲ್ಲಿನಲ್ಲಿ ಕಡೆತಾ ಇದ್ರಲ್ಲ. ಹೌದೌದು. ಕಲ್ಲು ಸಹ ಈಗಲೂ ಇದೆ ನಮ್ಮ ಹತ್ರ,
0: ಆದ್ರೆ ಅದು ಅಭ್ಯಾಸ ತಪ್ಪಿ ಹೋಗಿರುತ್ತೆ ಅಲ್ವಾ?
1: ಹೌದೌದೌದು.
0: ಮತ್ತೆ ಧೂಳೆಲ್ಲ ಕೂತಿರುತ್ತೆ, ಕ್ಲೀನ್ ಮಾಡ್ಲಿಕ್ಕೆ ಸುಮಾರು ಹೊತ್ತು ಬೇಕು.
1: ಹೌದು ಹೌದು. ಈಗ ಮಿಕ್ಸಿಯಲ್ಲಿ ಗ್ರೈಂಡರ್ ಅಲ್ಲಿ ಕಡೆಯುವುದು ಮೇಡಮ್. ಹೌದೌದು. ಮತ್ತೆ ಬೆಳಕು, ಆಗ ಚಿಮಣಿ ಬೆಳಕಿತ್ತಲ್ಲ ಮೇಡಮ್.
0: ಹೌದು
1: ಹೌದು. ಆಗ ಚಿಮಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ,
0: ಆಗ ಕರೆಂಟ್ ಇದ್ದಂತ ಮನೆಗಳೇ ಕಡಿಮೆ ಅಲ್ವಾ?
1: ಹೌದೌದು ಮೇಡಮ್. ಕರೆಂಟ್ ಇದ್ದಂತ ಮನೆಗಳೇ ಕಡಿಮೆ. ನಮ್ಗೊಂದು ಒಂದು ದಿವಸ ಅಲ್ಲ, ಒಂದು ಎರಡು ಗಂಟೆ ಕರೆಂಟ್ ಹೋದ್ರೆ ಸಹ ತುಂಬಾ ಬೇಜಾರೆ ಮೇಡಮ್.
0: ಹೌದಾ? ಇಡೀ ದಿನ ಹೋದ್ರೆ ಮತ್ತೆ ಹೇಗ್ ಕಳಿತೀರಿ?
1: ಇಡೀ ದಿನ ಹೋದ್ರೆ ಎಂತ ಮಾಡುದು ಮೇಡಮ್, ಅದು ಈಗ ಗಾಳಿಗೆಲ್ಲ ಕಂಬ ಎಲ್ಲ ಬಿದ್ದು ಹೋಗ್ತದಲ್ಲ.
0: ಹೌದು.
1: ಹಾಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಲೈನ್ಮ್ಯಾನ್ ಅಲ್ಲಿ ನಾವು ಕೇಳ್ತೀವಿ, ಲೈನ್ಮ್ಯಾನ್ ಸಹ ಹೇಳ್ತಾರೆ ಒಂದು ಅಡ್ಜಸ್ಟ್ ಮಾಡಿ. ಇಡೀ ದಿನ ಅಲ್ಲ, ನಮ್ಮ ಒಂದ್ ಎರಡು ವರ್ಷದ ಹಿಂದೆ ಒಂದ್ ಎರಡು ದಿವಸ ಕರೆಂಟ್ ಹೋಗಿತ್ತು ಮೇಡಮ್.
0: ಓ, ಮತ್ತೂ ಕಷ್ಟ ಅಲ್ಲ ಅದು?
1: ಹೌದೌದು.
0: ರಾತ್ರಿ ಸೊಳ್ಳೆ ಎಲ್ಲ ಕಚ್ತಾವಲ್ಲ?
1: ಹೌದೌದು ಮೇಡಮ್, ಸೊಳ್ಳೆ ಎಲ್ಲ ಕಚ್ತಾವೆ. ಎಂತ ಮಾಡುದು, ಫ್ಯಾನ್ ಸಹ ಬೇಕಲ್ಲ.
0: ಹೌದು. ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಕರೆಂಟ್ ಇಲ್ಲ ಅಂತ್ಕೊಳ್ಳಿ, ನೀವು ಏನ್ ಮಾಡ್ತೀರಿ ಅಂತ ಸಮಯದಲ್ಲಿ?
1: ಸಮಯದಲ್ಲಿ ಅಂತ ನಾನು ಮೊಬೈಲ್ ಯೂಸ್ ಮಾಡುದು ಮೇಡಮ್. ಮೊಬೈಲ್ ಅಲ್ಲಿ ರೇಡಿಯೋ ಕೇಳುದು, ನಾನು ಆ್ಯಪ್ ಅಲ್ಲಿ ಕೇಳುದು ಮೇಡಮ್. ನನಗೆ ಬೇಜಾರು ರೇಡಿಯೋನೇ.
0: ಈಗ ಮಕ್ಕಳಿಗೆ ಶಾಲೆ ಕಾಲೇಜಿಗೆ ರಜೆ ಕೊಟ್ಟಿದೆ.
1: ಇವತ್ತು ಶಾಲೆ ಕಾಲೇಜಿಗೆಲ್ಲ ರಜೆ, ಉಡುಪಿಗೆ ಶಾಲೆ ಉಂಟು ಮೇಡಮ್.
0: ಹೌದಾ? ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ರಜೆ ಇದೆ.
1: ಹೌದು.
0: ಅವಾಗ ಅವರನ್ನ ಹೇಗೆ ಸಂಭಾಳಿಸ್ತೀರಿ?
1: ಎಂತ ಮೇಡಮ್,
0: ಅಂತ ಸಮಯದಲ್ಲಿ ಮಕ್ಕಳನ್ನ ಹೇಗೆ ಸಂಭಾಳಿಸ್ತೀರಿ?

0: ನಾನು ನಮ್ಗೆ ಸಣ್ಣ ಮಗು, ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಸಂಭಾಳಿಸ್ತದೆ ಅದು, ಹಾಡ್ಕೊಳ್ಳಿ ಇರ್ತದೆ ಅದು.
1: ಸರಿ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಹಾಡು ಯಾವ ಹಾಡ್ಬೇಕಂತ ಹೇಳಿದ್ರಿ ನೀವು?
0: ನನ್ನ ಹಾಡು ರವಿಚಂದ್ರ ಫಿಲ್ಮ್ ಅಲ್ಲಿ ಮೇಡಮ್, ಇದು ರಾಮ ಮಂದಿರ ನೀ ರಾಮಚಂದಿರ ಅಂತ ಪ್ರಸಾರ ಮಾಡ್ತೀರ ಮೇಡಮ್?
1: ರವಿಚಂದ್ರ ಫಿಲ್ಮ್, ಒಂದು ನಿಮಿಷ ನೋಡ್ತೇನೆ.
0: ಹಲೋ
1: ಹಲೋ, ಹಾಡು ಇದೆಯಾ ನೋಡ್ತೇನೆ.
0: ರಾಮ ಮಂದಿರ ನೀ ರಾಮಚಂದಿರ ಅಂತ ರವಿಚಂದ್ರ.
1: ರವಿಚಂದ್ರನ ರವಿಚಂದ್ರ ಹುಡುಕ್ತಾ ಇದ್ದೇವೆ, ಇರಿ.
0: ಓಕೆ ಓಕೆ,
1: ಅಲ್ಲ ಬೇರೆ ಬೆಂಕಿ ಬಂದಿದ್ದ. ಹಾಂ, ಇದು ರಾಮ ಮಂದಿರ ಅಲ್ಲ? ಓಕೆ ಸರ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ ಹಾಡಿದ್ದು, ಪ್ರಸಾರ ಮಾಡ್ತೇವೆ.
0: ಓಕೆ ಮ್ಯಾಮ್, ಓಕೆ ಓಕೆ, ಥ್ಯಾಂಕ್ಸ್.

0: ಮುಂದಿನ ಕರೆ ಯಾರದ್ದು ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡ್ತಿರೋದು?
1: ನಾಗರತ್ನ.
0: ನಾನು ನಾಗರತ್ನ. ನಿಮ್ದು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಹಲೋ,
0: ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮೇಡಮ್?
1: ಇಲ್ಲಿ ಈಡನ್ ಕ್ಲಬ್ ಉಂಟಲ್ಲ ಇಲ್ಲಿ.
0: ಮೇಡಮ್, ಇವತ್ತಿನ ವಿಷಯ ಗೊತ್ತಿದೆಲ್ಲ ನಿಮಗೆ?
1: ಅದೇ, ಕರೆಂಟ್ ಪೂರ್ತಿ ಹೋದ್ರೆ ಏನ್ ಮಾಡೋದು?
0: ಹೌದು ಸರ್. ಮೇಡಮ್, ಇದು ಮೊದಲಿಗೆ ನಿಮ್ಗೆ ಯಾವ ಹಾಡು ಬೇಕು? ನಿಮ್ಗೆ ಯಾವ ಹಾಡು ಬೇಕು?
1: ಹಾಡು ಇದು ನಿನ್ನ ಬಡವರ ಬಂಧುವಲ್ಲಿ ನಿನ್ನ ಕಂಗಳ ಬಿಸಿಯ ಹನಿಗಳು.
0: ಓಕೆ,
1: ನೂರು ಕಥೆಯ ಹೇಳಿ.
0: ಡಾಕ್ಟರ್ ರಾಜ್ಕುಮಾರ್
1: ರಾಜ್ಕುಮಾರ್ ಹಾಡುದು.
0: ಈಗ ಹೇಳಿ ವಿಷಯ, ವಿಷಯದ ಬಗ್ಗೆ ಮಾತಾಡಿ.
1: ಅದೇ, ನಮ್ ಕರೆಂಟ್ ಹೋದ್ರೆ ನಾವು ಇನ್ವರ್ಟರ್ ಆಗ್ತದೆ, ಅದು ಮಾತ್ರ ಸ್ವಲ್ಪ ಜಾಗೃತಿ ಖರ್ಚು ಮಾಡ್ಬೇಕು. ಪೂರ್ತಿ ದಿನ ಹೋದ್ರೆ ಸಾಕಾಗುದಿಲ್ಲ.
0: ಹೌದು, ನೀವು ಮಿಕ್ಸಿ ಎಲ್ಲ ಇನ್ವರ್ಟರ್ ಅಲ್ಲೇ ಯೂಸ್ ಮಾಡ್ತೀರಾ?
1: ಆಗ್ತದೆ, ಅಂದ್ರೆ ತುಂಬಾ ಕರೆಂಟ್ ತುಂಬಾ ಯೂಸ್ ಮಾಡಿ ಇರಬಾರ್ದು, ಮಿಕ್ಸಿ ಆಗ್ತದೆ. ಮತ್ತೆ ಹಾಗೆ ಮಾಡಿದ್ರೆ ಆಗ್ತದೆ, ಮಿಕ್ಸಿ ತುಂಬಾ ಹೊತ್ತು ಯೂಸ್ ಮಾಡಿದ ನಂತರ ಮತ್ತೆ ಆಗುದಿಲ್ಲ.
0: ಹೌದು, ಆದ್ರೂ ಇದು
1: ಮಾಡ್ತೇವೆ, ಕರೆಂಟ್ ಇಲ್ಲದಾಗ ಮಿಕ್ಸಿ ಕೂಡ ಮಾಡ್ತೇವೆ.
0: ಕರೆಂಟ್
1: ಆಗುದಿಲ್ಲ,
0: ಕರೆಂಟ್ ಇದ್ದಾಗ ಮಿಕ್ಸಿ ಯೂಸ್ ಮಾಡ್ತಿರಲ್ಲ, ಆಗ
1: ಇದ್ದಾಗ ಮಾಡ್ತೇವೆ.
0: ಆಗ
1: ಅಲ್ಲ, ಕರೆಂಟ್ ಹೋದ ಮೇಲೆ ಇನ್ವರ್ಟರ್ ಹಾಕಿ ಸಹ ಮಾಡಿದೆ
0: ಅಲ್ಲ. ಹೌದು, ಕರೆಂಟ್ ಇದ್ದಾಗ ಮಿಕ್ಸಿ ಹಾಕಿದಾಗ ಅದು ತುಂಬಾ ನುಣುಪಾಗಿ ಇದಾಗತ್ತಲ್ವಾ? ಇನ್ವರ್ಟರ್ ಅಲ್ಲಿ

0: ತರ ಆಗೋದಿಲ್ಲ ಅಲ್ವಾ?
1: ಹೌದೌದು, ನೆನಪಾಗುದಿಲ್ಲ. ಆದ್ರೆ ಅರ್ಜೆಂಟಿಗೆ
0: ಅರ್ಜೆಂಟಿಗೆ ನೋಂದು ಮಾಡಬಹುದು. ಹೌದು ಹಾಗೆ
1: ಹಾಗೆ. ಮತ್ತೆ ಮೊದಲೆಲ್ಲ ತಿಮಿಣಿ ದೀಪ ಕ್ಯಾಂಡಲ್ ಎಲ್ಲ ಹಚ್ಚುತ್ತಿದ್ದೆ,
0: ಆದ್ರೆ ಅವಾಗ ಅದಕ್ಕೆ ಅಭ್ಯಾಸ ಆಗಿ ಹೋಗಿತ್ತು. ಈಗ ಕರೆಂಟಿಗೆ ನಮಗೆ ಅಭ್ಯಾಸ ಆಗಿ ಹೋಗಿದೆ.
1: ಕತ್ತಲೆಯಲ್ಲಿ ಏನ್ ಮತ್ತೆ ಚಾರ್ಜ್ ಲೈಟ್ ಬೇಯಿಸ್ಬೇಕಷ್ಟೇ. ಮತ್ತೆ ತುಂಬಾ ಹೊತ್ತಾದ್ರೆ ಒಂದ್ಸಲ ಹಾಗೆ ಆಗಿ ಇಡೀ ದಿನ ಹೋಗಿ ರಾತ್ರಿವರೆಗೆ ಸಹ ಬರ್ಲಿಲ್ಲ. ಆಗ ಇದು ಸಹ ಮುಗಿಯಿತು ಇನ್ವರ್ಟರ್ ಕೂಡ. ಈಗ ನಾವು ಹಾಗೆ ಮಾಡುದಿಲ್ಲ, ಜಾಗ್ರತೆ ಮಾಡ್ತೇವೆ. ಯಾವ್ದಾದ್ರು ಅಗತ್ಯ ಇದೆ ಒಂದೆರಡು ಲೈಟ್ ಹಾಕೋದು ಅಷ್ಟೇ.
0: ಆಯ್ತು ಮೇಡಮ್, ಇದು ಸಮಯ ಉಳಿತದೆ, ಸಮಯ ಆಗ್ತಾ ಬಂದಿದೆ. ನಿಮ್ಮ ಹಾಡು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

ಬಿಡದೆ ಸುರಿಯುತ್ತಿರುವ ಮಳೆ, ಶಾಲೆ ಕಾಲೇಜುಗಳಿಗೆ ರಜೆ ಇರುವ ದಿನದಲ್ಲಿ ಇಡೀ ದಿನ ಕರೆಂಟ್ ಕೈಕೊಟ್ಟಾಗ ಆ ಸಮಯವನ್ನು ಹೇಗೆ ಕಳೆಯುತ್ತೇವೆ ಅಂತ ನಮ್ಮ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇಂದಿನ ಹೃದಯರಾಗ ಕಾರ್ಯಕ್ರಮ ಮುಗಿಸುವ ಹೊತ್ತಾಗಿದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದ ಮತ್ತು ಕೇಳಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಗಣೇಶ್ ಕುಮಾರ್, ಮನೋಜ್ ಕುಮಾರ್ ಮತ್ತು ಅನಿಲ್ ರೈ ದೇರ್ಲಾ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 11:30. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರು ವಾದನದಲ್ಲಿ ರಾಗ್ ಸಾಲಗವರಾಳಿ, ತಬ್ಲಾ ಸಾಥಿ ಅನೀಶ್ ಪ್ರಧಾನ್, ರಾಗ್ ಸಾಲಗವರಾಳಿ, ಆಲಾಪ್, ಜೋಡ್, ಝಲ, ಗತ್ ವಿಲಂಬಿತ್, ಧೃತ್ ತೀನ್ ತಾಲ್.

ಇದುವರೆಗೆ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನದಲ್ಲಿ ರಾಗ್ ಸಾಲಗ ವರಾಳಿ ಕೇಳಿದಿರಿ. ತಬ್ಲಾಸಾಥಿ ಅನೀಶ್ ಪ್ರಧಾನ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಬಳಿಕ 12:05 ಕ್ಕೆ ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ ಒಂದರಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ್ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣಗೋಡೆ ಮನೆ ಮೇಲೆ ಕುಸಿದ ಪರಿಣಾಮ 2 ಮಕ್ಕಳು ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳಧಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶ.

0: ಅಭಿಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವಿಧಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟೀಯ ಸರಾಸರಿ ಕೂಲಿ 327 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1 ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
1: ವಿಜಿರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅನ್ನುವಂತ ಒಂದು ನಿಯಮ ರೂಪಿಸಿದ್ದಿದೆ ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ರು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರು. ಇವರು ವಿಜಯಪುರದ ನಿವೃತ್ತ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿದವು. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡದಿಂದ ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ತಮ್ಮನ್ನ ತಾವು ಸಾಮಾಜಿಕ ಕಾರ್ಯಗಳಲ್ಲಿ, ಉದಾಹರಣೆಗೆ ಶಾಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನ ಎಲೆಮರೆಕಾಯಿಯಾಗಿ ಮಾಡ್ತಾ ಇದ್ದಾರೆ. ಅವರ

0: ಒಂದು ಸಮಾಜ ಸೇವೆ ಯಾವ ರೀತಿ ಇದೆ, ಅವರ ಅನುಭವ ಅವರಿಂದಲೇ ನಾವು ಕೇಳಿ ತಿಳಿದ್ರೋಣಂತೆ. ನಮಸ್ಕಾರ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ.
1: ನಮಸ್ಕಾರ.
0: ತಾವು ಮೂಲತಃ ಎಲ್ಲಿಯವರು?
1: ಮೂಲತಃ ನಾವು ಕರ್ನಾಟಕದವ್ರೆ, ಆದರೆ ನಮ್ಮ ತಂದೆಯವರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಡಿಫೆನ್ಸ್ನಾಗ ಇದ್ದಿದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು. ನಾವು ಪ್ರೈಮರಿ ಎಜುಕೇಶನ್ ನಮ್ದು ಮಧ್ಯಪ್ರದೇಶನಾಗ ಜಬಲ್ಪುರ್ನಾಗ ಆಗ್ಯದ, ಅದೆಲ್ಲ ಮಹಾರಾಷ್ಟ್ರನಾಗ ನಮ್ಮ ಎಜುಕೇಶನ್.
0: ಮತ್ತೆ ಇಲ್ಲಿ ನೀವು ವಿಜಯಪುರಕ್ಕೆ ಹೇಗೆ ಬಂದ್ರಿ? ಇಲ್ಲಿ
1: ನನ್ನ ಮದುವೆ ಇಲ್ಲೇ ವಿಜಯಪುರ್ನಾಗ ಡಾಕ್ಟರ್ ಸಾವಳಗಿ ಅಂತ ಅನೆಸ್ಥೀಶಿಯಾಲಜಿಸ್ಟ್ ಇದ್ದಾರೆ, ನಮ್ಮ ಮಾವನವರು ಡಾಕ್ಟರ್ ಇದ್ರು. ಅವ್ರ ರಾಘವೇಂದ್ರ ಸಾವಳಗಿ ಅವ್ರ ಜೋಡಿ ನಂದು 1982ನಾಗ ಮದುವೆ ಆದಾಗ ನಾ ಇಲ್ಲಿ ಬಂದೆ.
0: ಮತ್ತೆ ತಮ್ಮ ವೃತ್ತಿ ಎಲ್ಲಿ, ಮಹಾರಾಷ್ಟ್ರ ಪುಣೆದಿಂದನೇ ಪ್ರಾರಂಭವಾಯ್ತು ಅಥವಾ ಇಲ್ಲಿ ಬಂದ ಮೇಲೆ ತಾವು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು?
1: ನಂದು ನಾ ಪೇಪರ್ ಕೊಟ್ಟರೆ ಆಮೇಲೆ ಮದುವೆನೇ ಆಗಿ ಹೋಗ್ಬಿಡ್ತು ಅಂತ ನನ್ನ ಕರಿಯರ್ ಶುರು ಆಗಿದ್ದು ವಿಜಯಪುರ್ನಾಗೆ ಶುರು ಆಗಿ. ನಾ ಬಾರ್ ಕೌನ್ಸಿಲ್ ಮೆಂಬರು, ರಿಜಿಸ್ಟ್ರೇಷನ್ ನನ್ನ ಸನದ್ ಅದು ನಾ ಕರ್ನಾಟಕನಾಗೆ ತಗೊಂಡೀನಿ.
0: ಓಹೋ, ಮತ್ತೆ ಇಲ್ಲಿ ಯಾವ ವರ್ಷ ನೀವು ವೃತ್ತಿಯನ್ನ ಪ್ರಾರಂಭಿಸಿದ್ರಿ ತಮ್ದು?
1: ವೃತ್ತಿ 1982ನಾಗ ಮದುವೆ ಆದ್ಮೇಲೆ 92ನಾಗ ನಾನು ಸನದ್ ತಗೊಂಡೀನಿ. 2001-2011 ನಾವು ವಿಜಯಪುರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಾಗ ಆಸ್ ಅ ಲೇಡಿ ಮೆಂಬರ್ ಅಂತ ಕೆಲಸ ಮಾಡಿದ್ದೇನೆ.
0: ಎಷ್ಟು ವರ್ಷಗಳವರೆಗೆ ತಾವು ಸೇವೆಯನ್ನ ಮಾಡಿದ್ರಿ ಇಲ್ಲಿ?
1: 2001-2011 ಏಪ್ರಿಲ್ ವರೆಗೆ.
0: ಮತ್ತೆ ವೃತ್ತಿಯನ್ನ ತಾವು ವಿಆರ್ಎಸ್ ತಗೊಂಡ್ರಿ ಅಂತ ಕೇಳ್ಪಟ್ಟೆ ನಾನು, ಇದು ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಲ್ಲ.
1: ವಿಆರ್ಎಸ್ ಅಂತ ಇದು ಜಾಬ್ ಎವ್ರಿ ಕಾಂಟ್ರಾಕ್ಟ್ ಜಾಬ್ ಇರ್ತದೆ. ಎವ್ರಿ 5 ಇಯರ್ಸ್ ಇದ್ರು ನ್ಯೂ ಹ್ಯಾವ್ ಟು ಅಗೇನ್ ಗಿವ್ ಎನ್ ಎಕ್ಸಾಮ್ ಇಂಟರ್ವ್ಯೂ, ಅಗೇನ್ ಸೆಲೆಕ್ಷನ್ ಬೋರ್ಡ್ನಾಗ ಹೋಗ್ಬೇಕು. ಹಿಂಗ ಇಟ್ ಈಸ್ ಅ ಪ್ರೊಸೀಜರ್. ಥರ್ಡ್ ಟೈಮ್ ಐ ಡಿಂಟ್ ವೆಂಚರ್ ಇನ್ ಟು ಇಟ್ ಬಿಕಾಸ್ ಮೈ ಫ್ಯಾಮಿಲಿ ನೀಡೆಡ್.
0: ಮತ್ತೆ ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಲಿಲ್ವಾ?
1: ಇಲ್ಲ, ಆಮೇಲೆ ನಾನು ಟೋಟಲಿ ಅಧ್ಯಾತ್ಮ ಫೀಲ್ಡ್ ಮತ್ತು ಸಾಮಾಜಿಕ ಸೇವಾ ಮಾಡ್ಲಿಕ್ಕಂತ.
0: ಯಾವ ವರ್ಷದಿಂದ ತಾವು ಈ ಅಧ್ಯಾತ್ಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಿ?
1: 2008ನಾಗ ನಂದು ಫಸ್ಟ್ ಪುಸ್ತಕ ಅಂತ ಹರಿಕಥಾಮೃತ ಸಾರ ಅಂತ ಜಗನ್ನಾಥ ದಾಸರದ್ದು, ದಟ್ ವಾಸ್ ಮೈ ಫಸ್ಟ್ ಬುಕ್. ಈಗ ಲಾಸ್ಟ್ ಇಯರ್ 23rd ಬುಕ್ ವಾಸ್ ಭಾಗ್ಯನಗರ್ನಾಗ ಸ್ವಾಮಿಗಳದ್ದು ಚಾತುರ್ಮಾಸ ಆತು, ಅವಾಗ ನಂದೆಲ್ಲ 23rd ಬುಕ್ ಪಬ್ಲಿಷ್ ಆಗಿದೆ.
0: ಅಂದ್ರೆ ಒಟ್ಟಾರೆ ತಾವು ಹೇಳೋ ಪ್ರಕಾರ 23ನೇ ಪುಸ್ತಕ ಬಿಡುಗಡೆ ಆಯ್ತು. ಇನ್ನು ಏನಾದ್ರೂ ಬರಿಬೇಕು ಅನ್ನೋ ಹಂಬಲ ಇದೇನ ತಮ್ಗೆ?
1: ಇಚ್ಛಾ ಇದೆ, ಭಗವಂತ ಅದ್ ನೆರವೇರಿಸ್ಬೇಕಿಷ್ಟೇ.
0: ಮತ್ತೆ ಇನ್ನೊಂದು ಆಗ್ಲೇ ತಾವು ಹೇಳ್ತಾ ಇದ್ರಿ ಮೇಡಮ್, ಈಗ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮಹಿಳಾ ಸಂಘದ ವಿಜಯಪುರ ಜಿಲ್ಲೆಗೆ ತಾವು ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿ, ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ತಾವು ಮಾಡುವಂತ ಕಾರ್ಯಗಳು ಏನು ಅನ್ನೋದು ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗ್ತದೆ. ಈಗ ಬಹಳ ತುಟ್ಟಿ ಇನ್ಫ್ಲೇಷನ್ ಭಯಂಕರ ಇದ್ರಿಂದ ಬರೇ ಗಂಡ್ಸ್ ಒಬ್ಬನ ಗಳಿಕೆ ಮೇಲೆ ಮನಿ ನಡೆಯೋದಿಲ್ಲ,
0: ಕುಟುಂಬ ನಡೆಯೋದಿಲ್ಲ.
1: ಕುಟುಂಬ ವ್ಯವಸ್ಥಾಕ ಮಹಿಳೆಯರು ಮನ್ಯಾಗ ಕೂತಿ ಹೆಂಗ್ ಅರ್ನ್ ಮಾಡ್ಬೇಕು, ಅದ್ರ ಸಲುವಾಗ ಅವ್ರಿಗೆ ಹೊಲ್ ಮಷಿನ್ ಪ್ಯೂರ್ಲಿ ಲೋ ಅಂದ್ರ ಎಕಾನಮಿಕಲಿ ಬ್ಯಾಕ್ವರ್ಡ್ ಹೆಂಗಸರಿಗೆ ಸ್ವಿಂಗ್ ಮಷಿನ್ಸ್ ಕೊಡೋದು, ಅವ್ರಿಗೆ ಎಂಬ್ರಾಯ್ಡರಿ ಕಲ್ಸೋದು, ಈಗ ಅಲ್ಲಿ ಕಡೆ ಬ್ಲೌಸ್ ಮೇಲೆ ಎಲ್ಲಾ ಕಡೆ
0: ವರ್ಕ್
1: ಅದನ್ನ ಕಲ್ಸೋದು, ಆಮೇಲೆ ಅವ್ರಿಗೆ ಏನಾರೇ ಅವ್ರ ಗರ್ಭವತಿ ಮಸಾಲೆ ಮಾಡೋದು, ಚಟ್ನಿ ಪುಡಿ ಅದು, ಅವ್ರಿಗೆ ಆರ್ಥಿಕ ದಹನ ಸಹ, ಅವ್ರದ್ದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದು ಕಾರ್ಡನು ಮಾಡ್ಕೊಡ್ಸೋದು, ಆಮೇಲೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನಾದ ಕಾರ್ಡ್ ಮಾಡ್ಕೊಡೋದು, ಆಮೇಲೆ ಪ್ಯಾನ್ ಕಾರ್ಡ್ ಇದು ಕಂಪಲ್ಸರಿ ಮಾಡ, ಇಂಥವೆಲ್ಲ ಹಲವಾರು ಕೆಲಸ ನಾವು ಮಾಡ್ತೀವಿ.
0: ಈಗ ಆಗ್ಲೇ ತಾವು ಹೇಳಿದ್ರಿ ಮೇಡಮ್, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಕೊಡ್ತೇನೆ ಅಂತ ಹೇಳಿ, ಮಹಿಳೆಯರಿಗೆ ಏನೇನು ಸವಲತ್ತುಗಳ ತಿಳಿಸ್ಕೊಡ್ತೀರಾ? ಒಂದಿಷ್ಟು
1: 5 ಲಕ್ಷ ತನ ಅವ್ರಿಗೆ ಬೇಕಾದ ನಿಮಗ ಒಂದ್ ವರ್ಷಕ್ಕೆ, ಲೈಫ್ ಲಾಂಗ್ ಅಲ್ಲ, ಈ ಒಂದ್ ವರ್ಷನಾಗ ನಿಮಗೆ ಏನೇ 5 ಲಕ್ಷ ತನ ನಿಮಗೆ ಏನೇ ನಿಮಗ ಜಡ್ ಆದ್ರೂ ಸಹಿತ ಅದು ಗೌರ್ಮೆಂಟ್ ಅದಕ್ಕೆ ಪೇ ಬ್ಯಾಕ್ ಮಾಡ್ತದ. ಎಲ್ಲೇ ಯಾವ ಹಾಸ್ಪಿಟಲ್ನಾಗ ಆಯುಷ್ಮಾನ್ ಕಾರ್ಡ್ ನಡೀತದ ಅಲ್ಲಿ ಹೋದ್ರಂತ ಕ್ಯಾಶ್ಲೆಸ್ ಅನ್ನ
0: ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ನಿಮ್ದು ನೀವು ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್
0: ಟ್ರೀಟ್ಮೆಂಟ್ ಸಿಗುತ್ತೆ ಅಂತೀರಿ?
1: ಪ್ರೈವೇಟ್ ಹಾಸ್ಪಿಟಲ್ನಾಗ ಕೆಲವೊಬ್ರು ಅದನ್ನು ಅದರ ಜೋಡಿ ಟೈಪ್ ಮಾಡ್ಕೊಂಡಾರ, ಅಲ್ಲೂ ನೀವು ಹೋದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ.
0: ಈಗ ತಾವು ಸುಮಾರು ಜನರಿಗೆ ಮಾಡಿಸ್ಕೊಟ್ಟಿದ್ದೀರಿ ಕಾರ್ಡ್ ಅನ್ನೋದನ್ನ?
1: ಸಾಕಷ್ಟು ಜನಕ್ಕೆ ಮಾಡ್ತೀವಿ. ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ.
0: ಎಲ್ಲಿ ಮಾಡ್ತೀರಿ ಫ್ರೀ ಮೆಡಿಕಲ್?
1: ಸಾಲಿ ಆ ವೇಳೆ ಸೂಟಿ ಇರ್ತದಲ್ಲ, ಸ್ಯಾಟರ್ಡೆ ಸಂಡೆ ಸಾಲಿ ಸೂಟಿ ಇದ್ದಾಗ ಇವನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ವಿಜಾಪುರದ ದೊಡ್ಡ ಗೊತ್ತಿದ್ದ ನಾಮವಂತ ಎಲ್ಲಾ ಡಾಕ್ಟರ್ಸ್ಗೆ ಕರೆಸಿ

0: ಮಕ್ಕಳನ್ನ ಫ್ರೀ ಟ್ರೀಟ್ಮೆಂಟ್, ಅವ್ರದ್ದು ಬೇಸಿಕ್ ಫ್ರೀ ಟ್ರೀಟ್ಮೆಂಟ್ ಸಹಿತ ಕೊಡಿಸಿದೆ.
1: ಅಂದ್ರೆ ಅದ್ರ ಜೊತೆಗೆ ನೀವು
0: ಫಾಲೋ ಅಪ್ ಕಾರ್ಡ್ ಕೊಡ್ತೀವಿ. ಅವ್ರು ನಮ್ ಕಡೆ ಮೊದ್ಲೇ ತೋರಿಸ್ಕೊಂಡು ಹೋಗ್ಯಾರ ಅಂತ ಆ ಕಾರ್ಡ್ ಅವ್ರ ಆ ಡಾಕ್ಟರ್ ಮುಂದದು ತೋರಿಸಿದ್ರ ಮುಂದ ಅವ್ರ ಅವ್ರಿಗೆ ಫ್ರೀ ನೋಡ್ತಾರೆ,
1: ಅವರಿಗೆಲ್ಲ ಉಚಿತವಾಗಿ
0: ಉಚಿತವಾಗಿ ನೋಡ್ತಾರೆ.
1: ಮತ್ತೆ ಈಗ ಹೇಳಿದ್ರಿ ತಾವು ಆಗ್ಲೇ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ಔಷಧಿಗಳನ್ನು ಏನಾದರೂ ಉಚಿತವಾಗಿ ಕೊಡುವ ವ್ಯವಸ್ಥೆ ಮಾಡ್ತಾರೆ?
0: 1 ಡೋಸ್ ಎಲ್ಲ ಉಚಿತವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ತಂದಿಟ್ಕೊಂಡಿರ್ತೀವಿ. ಅವು ಅಲ್ಲಿ ಏನೇನ್ ಮೆಡಿಕಲ್ ನಮ್ ಕಡೆ ಬಂದಿರ್ತಾವ ಅವು ಉಚಿತವಾಗೇನೆ ಕೊಟ್ಟಿವಿ ಈಗಿನ ತನಕ.
1: ಅಂದ್ರೆ ಇಷ್ಟೊಂದು ಎಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಜೀವನವನ್ನು ತಾವು ಸಾಗಿಸ್ತಾ ಇದ್ದೀರಿ. ಆಗ್ಲೇ ತಾವು ಇನ್ನೊಂದು ಹೇಳಿದ್ರಿ ಮೇಡಮ್, ಏನಪ್ಪಾ ಅಂತಂದ್ರೆ ಕಾನೂನಿನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
0: ಜಾರಿಗೆ 1986 ಬಂದದ ಖರೆ, ಅದನ್ನ ಪಾಠ್ಯ ಪುಸ್ತಕನಾಗ 2006-07

0: ಏನಪ್ಪಾ ಅಂತಂದ್ರೆ, ಕಾನೂನಿನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
1: ಜಾರಿಗೆ 1986 ಬಂದದ ಖರೆ, ಅದನ್ನ ಪಠ್ಯ ಪುಸ್ತಕನಾಗ 2006-07
0: ಪಠ್ಯ ಪುಸ್ತಕದಲ್ಲಿನೂ ಕೂಡ ಅದನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತಾವು ಶಾಲೆಗಳಿಗೆ ಹೋಗಿ ಏನೇನ್ ಮಾಡ್ತೀರಿ ಅಥವಾ ಎಷ್ಟು ಶಾಲೆಗಳಿಗೆ ಹೋಗಿರಿ?
1: ಸುಮಾರು ಎಲ್ಲ ಶಾಲೆಗೆ ನಾ ಒಮ್ಮೆಲ್ ಒಮ್ಮೆರೆ ಹೋಗೇನಿ. ಅವ್ರಿಗೆ ಕಾನೂನು ಅರಿವು ನೀವು ಎಲ್ಲ ಹೇಳ್ಕೊಡೋದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು, ಅದ್ ಯಾವಾಗ ಜಾರಿಗೆ ಬಂತು, ನೀವೇನ್ ಕ್ಲೇಮ್ ಮಾಡಬಹುದು, ಅದನ್ನ ಅದರದ್ದು ಜ್ಯೂರಿಸ್ಡಿಕ್ಷನ್ ಎಷ್ಟ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಷ್ಟು, ಸ್ಟೇಟ್ ಲೆವೆಲ್ಗೆ ಎಷ್ಟು, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜ್ಯೂರಿಸ್ಡಿಕ್ಷನ್ ಅದ, ಹುಡುಗರಿಗೆಲ್ಲ ಕಲಿಸ್ಕೊಟ್ಟಿನಿ. ಅದಲ್ದೆ ಇವು 26 ಜನವರಿ ಅಂದ್ರ ಪ್ರಜಾಸತ್ತಾಕ ದಿನ, ಮತ್ತ 15th August ಸ್ವಾತಂತ್ರ್ಯ ದಿನ, ಈ ವೇಳೆ ಹೋಗಿ ಸಹಿತ 26th ಅಂದ್ರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬೇಸಿಕ್ ಫುಲ್ ಎಲ್ಲ ನಿಮಗೆ ಆರ್ಟಿಕ್ಸ್ ಹೇಳ್ಕೊತ ಕೂತು ಇಲ್ಲ.
0: ಆ
1: ಯಾ ಸ್ಟ್ಯಾಂಡರ್ಡ್ ಹುಡುಗರ್ಗ ನನಗ ಕರೆದಿರ್ತಿದ್ರು, ಹೈಯರ್ ಸೆಕೆಂಡರಿ ಇದ್ರೆ ಹೈಯರ್ ಸೆಕೆಂಡರಿ, ಪ್ರೈಮರಿ ಇದ್ರೆ ಪ್ರೈಮರಿ, ಆ ಹುಡುಗರಿಗೆ ಅದರ ಬೇಸಿಕ್ ನಾಲೆಜ್ ಕೊಟ್ಕೋತ ಬಂದೆ.
0: ಅಂದ್ರೆ ತಾವು ಹೇಳೋ ಪ್ರಕಾರ ಮಕ್ಕಳ ಬುದ್ಧಿಮಟ್ಟವನ್ನ ನೋಡ್ಕೊಂಡೇ ನಾವು ಅವರಿಗೆ ಅರಿವಿನ ಬಗ್ಗೆ
1: ಹೇಳ್ಬೇಕು, ಕಾನೂನಿನ ಬಗ್ಗೆ.
0: ಹೌದು, ಮತ್ತೆ ತಾವು ಹೇಳಿದ್ರೆ ಇವೆಲ್ಲ ಕೆಲವೊಂದು ಪ್ಯಾನ್ ಕಾರ್ಡ್ ಕೂಡ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ, ಮತ್ತೆ ಯಾರ್ಯಾರಿಗೆ ಅಂತ?
1: ಹಾ, ಅವ್ರಿಗೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ತಾವ ಅವರು ಅಂದ್ರೆ ಅವ್ರದ್ ಬರ್ತ್ ಡೇಟು ಮತ್ತ ಆಧಾರ್ ಕಾರ್ಡ್ ಅವ್ರು ಪ್ರೊವೈಡ್ ಮಾಡಿದಂದ್ರೆ ಪ್ಯಾನ್ ಕಾರ್ಡ್ ಅವ್ರ ಮನೆಗೆ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರ ಅಂದ್ರ ಅವ್ರ ಮನೆಗೆ ಹೋಗ್ತದೆ ಪ್ಯಾನ್ ಕಾರ್ಡ್. ಈಗ ಕಂಪಲ್ಸರಿ ಮಾಡಿದ್ದಾರೆ ಪ್ಯಾನ್ ಕಾರ್ಡ್, ನೀವು ಇನ್ಕಮ್ ಟ್ಯಾಕ್ಸ್ ತುಂಬಲಿ ಬಿಡ್ರಿ, ಪ್ಯಾನ್ ಕಾರ್ಡ್ ಇರೋದು ಕಂಪಲ್ಸರಿ ಅದ.
0: ಅಂದ್ರೆ ಕಡ್ಡಾಯವಾಗಿ ಎಲ್ಲರದು ಇರಲೇಬೇಕು. ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಪ್ಯಾನ್ ಕಾರ್ಡ್ ಈಗ ಸುಮಾರು 10 ವರ್ಷದ ಮಗು ಇದೆ ಅಂದ್ರೆ ಅದಕ್ಕೂ ಮಾಡಿಸಬಹುದು ಅಥವಾ ಕಡ್ಡಾಯವಾಗಿ 18 ವರ್ಷ ಆಗಿರ್ಲೇಬೇಕು?
1: ಆಗೇ ಬೇಕಲ್ಲ. ಪ್ಯಾನ್ ಕಾರ್ಡ್ ಅಂದ್ರೆ ನಿಮಗ ಅರ್ನಿಂಗ್ ಮಾಡ್ಲಿಕ್ಕೆ ಮೇಜರ್ ಆಗ್ಬೇಕಲ್ಲ ನೀವು. ಅದಕ್ಕೆ ನೀವು ಸೆಲ್ಫ್ ಇದಕ್ಕಿತ್ತಂದ್ರೆ.
0: ಆಗ್ಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ನಾನು ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ವಿಜಯಪುರ ಜಿಲ್ಲೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ. ಇಲ್ಲಿ ಈಗ ತಾವೇನು ತರಬೇತಿಯನ್ನು ಕೊಟ್ಟಿರಿ ಮಹಿಳೆಯರಿಗೆ, ಎಷ್ಟು ಜನ ಯಶಸ್ವಿ ಆಗಿದ್ದಾರೆ?
1: ನಾವು ಈಗಿಂತನ 5-6 ಕ್ಯಾಂಪ್ಸ್ ನಡೆಸಿವಿ. ಪ್ರತಿ ಸರಿ ಅಂದಾಜು ಒಂದು 20-25 ಹೆಂಗಸರು ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು. ಇಲ್ಲಿವರೆಗೂ 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವ್ ನಾವು ಫ್ರೀಯಾಗಿ. ಅಂದ್ರೆ ನಾವು ಸಹಿತ ಅವ್ರದೇನ್ ಅಮೌಂಟ್ ಫ್ರೀ ಸ್ವಿಂಗ್ ಮಷಿನ್ಸ್ ನಮ್ ರೊಕ್ಕ ಹಾಕಿಲ್ಲ, ಸ್ಪಾನ್ಸರ್ ಹುಡುಕಿ ಅವು ಸ್ವಿಂಗ್ ಮಷಿನ್ಸ್. ಕೆಲವ್ರು ಬರೀ ಹೊಲ್ಗೆ ಮಾಡ್ತಾರ, ಕೆಲವ್ ಫಾಲ್ ಪಿಕೋ ಮಾಡ್ತಾರ, ಕೆಲವ್ರು ಎಂಬ್ರಾಯ್ಡರಿ ಮಾಡ್ತಾರ. ಅವ್ರು ಏನ್ ಎದ್ರಾಗ ಅವ್ರ ತರಬೇತಿ ತಗೊಂಡಾರ, ಆ ತರ ಅವ್ರಿಗೆ ಸ್ವಿಂಗ್ ಮಷಿನ್ಸ್ ನಾವು 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವಿ. ಈಗಿನವರು
0: ಈಗ 50 ಮಷಿನ್ಗಳನ್ನ ನಾವು ಕೊಟ್ಟಿದ್ದೇನೆ.
1: 50 ಹೆಂಗ್ಸರ್ ಇಂಡಿಪೆಂಡೆಂಟ್ ಆದ್ರಲ್ಲ.
0: ಇಲ್ಲ, ಕರೆಕ್ಟ್ ಆಯ್ತು ಮೇಡಮ್. ಈಗ ತಾವು ಹೇಳಿದ್ರೆ 50 ಸೇವಿಂಗ್ ಮಷಿನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ ಅಂತೇಳಿ, ಈ 50 ಜನರನ್ನ ತಾವು ಯಾವ ರೀತಿ ಹುಡುಕ್ತೀರಿ, ಇವರಿಗೆ ಅವಶ್ಯಕತೆ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗ್ಬೇಕು?
1: ಮನಿ ಮನಿಗೆ ಹೋಗಿ ಅವ್ರದೇನ್ ಓಪನ್ ಕಾಲ್ ಫಾರ್ ಮಾಡಿರ್ತದ, ಅವ್ರು ತಮ್ದೆಲ್ಲ ಅಡ್ರೆಸ್ಸು ಇದು ಎಲ್ಲ ಕೊಟ್ಟಿರ್ತಾರ. ನಾವು ಪ್ರತ್ಯಕ್ಷ ಅವ್ರ ಮನಿಗೆ ಹೋಗಿ ಇವ್ರು ನೀಡಿ ಇದ್ದಾರೋ ಇಲ್ಲೋ, ಫೇಕ್ ಇಲ್ಲಲ್ಲ.
0: ಹೌದೌದು,
1: ಎಲ್ಲಾ ಸುಸ್ಥಿತಿ ಒಳಗೆ ಇದ್ದವರು ಸಹಿತ ಕೆಲವೊಂದ್ಸೆ ಅಪ್ಲೈ ಮಾಡಬಹುದಲ್ಲ.
0: ಹೌದು,
1: ಇವ್ರ ಖರೇನ ನೀಡಿ ಪರ್ಸನ್ ಇದ್ದಾರೋ ಇಲ್ಲೋ ನೋಡಿ ಅದಕ್ಕ ಆಮೇಲೆ ಅವ್ರಿಗೆ ಕೊಟ್ಟಿವಿ.
0: ಅಂದ್ರೆ ಸಮಾಜ ದುರುಪಯೋಗ ಮಾಡ್ಕೋಬಾರ್ದು ಅಂತ ಸ್ವತಃ ಅವ್ರ ಮನೆಗೆ ಹೋಗ್ತಾರೆ,
1: ಆಮೇಲೆ ಫಾಲೋ ಅಪ್ ಮಾಡಿವಿ. ತಗೊಂಡ್ ಅವ್ರ ಹಂಗೆ ಕೂತಾರೋ, ಏನ್ ಕೆಲ್ಸ ಮಾಡ್ಲಿಕ್ ಹತ್ತಾರೋ ಇಲ್ಲೋ, ಅದರಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಆಗೇದೋ ಇಲ್ಲೋ.
0: ಈಗ ಹಾಗಿತ್ತಂದ್ರೆ ತಮ್ಮ ದೃಷ್ಟಿಯಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ? 50 ಜನ ಯಶಸ್ವಿ ಆಗಿದ್ದಾರ?
1: ಕೆಲವೊಬ್ರು ಆಗಿಲ್ಲ ಅಂದ್ರೆ ನಾ 50 ರೊಳಗೆ 45 ಜನರಿಗೆ ತಮ್ಮ ತಮ್ಮ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ.
0: ಈಗ ಎರಡು ಪ್ರಶ್ನೆಗಳು ನನ್ನನ್ನ ಕಾಡ್ತಾವೆ ಮೇಡಮ್. ಏನಪ್ಪಾ ಅಂತಂದ್ರೆ, ಒಂದು ತಾವು ಮಾಡ್ತಾ ಇರುವಂತ ಕೆಲಸ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈಗ ತಾವು ಎಷ್ಟೋ ತರಬೇತಿಯನ್ನ ಕೊಡ್ತೀರಿ ಅಂದ್ರೂ ಕೂಡ ಕೆಲವು ಅವಶ್ಯಕತೆ ಇದ್ದು ಕೆಲವೊಂದು ಮಹಿಳೆಯರು ಬರೋದಿಲ್ಲ, ಅವರಿಗೆ ಏನು ಹೇಳ್ತೀರಿ, ತಮ್ಮ ಒಂದು ಅಭಿಪ್ರಾಯ?
1: ಇದಕ್ಕೆ ಒಂದೇ ಒಂದಂದ್ರೆ ತಾವು ಸೆಲ್ಫ್ ಮೋಟಿವೇಶನ್ ಬೇಕು. ನಾವು ಎಷ್ಟೇ ಕುದುರೆಗೆ ನೀರಿನ ತನ ಒಯ್ದ್ರು ಸಹಿತ ನೀರ್ ಕುದುರೆನ ಕುಡಿಬೇಕಲ್ಲ.
0: ಹೌದು ಹೌದು.
1: ನಾವು ನೀವು ಇಷ್ಟು ಮಹಿಳಾ ಸಂಘಟನೆ ಅವ, ಜಾಗೃತಿ ಕೇಂದ್ರ ಅವ, ಎಷ್ಟು ಎಲ್ಲಾರು ಹೇಳ್ತಾರೆ ಈಗ ಎಲ್ಲಾರು ಸುಧಾಮೂರ್ತಿ ಆಗ್ಲಿಕ್ಕೆ ಬರುದಿಲ್ಲ.
0: ಹೌದು ಹೌದು.
1: ನಾವು ಸಣ್ಣ ಪುಟ್ಟಾರ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಎಷ್ಟು ಎಲ್ಲಾರ್ಗು ಅವ್ರಿ.

0: ಹೇಳ್ತಾರೆ, ಮುಂದ್ ಬರ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗ್ರಿ. ನಾವು ಕೇಳಿ ನಮ್ ನಾವೇ ಅಳವಡಿಸ್ಕೋಬೇಕದು. ಏನಾದ್ರೂ ಸಹಿತ ನಿಮಗದು ಕಲಿಕೆ ಬುದ್ಧಿ ಬಹಳ ದಿವಸ ಬರುದಿಲ್ಲ, ಸ್ವಂತ ಬೇಕದು ಅಂದ್ರೆ ನೀವು ಮುಂದ್ ಬರ್ತೀರಿ.
1: ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.
0: ನಾವು ಓದಿದೆ, ನಾ ಅಭ್ಯಾಸ ಮಾಡಿದ್ರೆ ನಾ ಪರೀಕ್ಷಾ ಕೊಡ್ಲಿಕ್ಕೆ ಬರ್ತದಲ್ಲ ಸರ್.
1: ಹೌದೌದು. ಮತ್ತೆ ಈಗ ಎಷ್ಟೋ ಜನ ಮಹಿಳೆಯರಿಗೆ ಒಂದು ಏನಾದರೂ ತಮ್ಮ ಅನುಭವದ ಪ್ರಕಾರ ಒಂದು ಕಿವಿಮಾತನ್ನು ಏನಾದರೂ ಹೇಳ್ತೀರಾ?
0: ಎಲ್ಲ ಕಡೆ ಜಾಗರೂಕ ಆಗಿ ನೋಡ್ಕೋತಿರ್ ಹೆಂಗ್. ಈಗ ಮೊದ್ಲಿನ ಕಾಲಗತೆ ಉಳ್ದಿಲ್ಲ, ಎಲ್ಲ ಮೀಡಿಯಾ ಇಷ್ಟ ಅವ, ಮೊಬೈಲ್ ಅದ, ಫೋನ್ ಅದ, ಟಿವಿ ಅದ, ಎಲ್ಲದ್ರ ಮೇಲೆ ಜಗತ್ತು ಹೆಂಗ್ ಹೊಂಟದ ಹಂಗ ತಾವು ಮಾಡ್ಕೊಲಿ. ಕಾನೂನು ಏನದ, ಮಹಿಳೆಯರ್ಗೆ ಸಪೋರ್ಟಿವ್ ಕಾನೂನು ಎಷ್ಟು. ಈಗ ನೀವು ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಸ್ಪೆಷಲ್ ಒನ್ ಹೆಂಗಸರ್ ಬೇರೆ ಲೈನ್ ಮಾಡ್ಕೋರಿ ಅಂತ ಅಲ್ಲಿ ಬರ್ದಿರ್ತಾ, ನೀವು ಕಣ್ ತೆಗೆದು ಓದ್ಬೇಕಲ್ಲ. ಅಲ್ಲಿ ಕಾಮನ್ ಲೈನ್ನಾಗ ಗಂಡಸರು ಹಿಂದೆ ನಿಂತು ತಾಸಾನ್ ಗಟ್ಟಲೆ ನಿಂತು ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅಲ್ಲೇ ತುಂಬ್ರಿ. ಅಂದ್ರೆ ಇವ ಮಹಿಳೆಯರ್ಗೆ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ನಾಗ, ಆ ಜಾಗದ್ಮೇಲೆ ಗಂಡಸರು ಕೂತಿರ್ತಾರೆ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬೋದಲ್ಲ. ಮಹಿಳೆಯರ ಸಲುವಾಗೂ ಸಾಕಷ್ಟು ಕಾನೂನು ಅವ, ಅದ್ರದ್ದು ನೀವು ಒಂದು ಸ್ವಲ್ಪ ನಮಗೆ ಏನೇನು ಎಲ್ಲೆಲ್ಲ. ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡಲೇ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನದ, ಅವ್ರಿಗೆ ಕನ್ಯಾದ ಇದು ಕೊಡ್ತಾರೆ ದಂಡ ಎಲ್ಲ. ನೀವು ಏನೇನು ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗಸರು ತಿಳ್ಕೋಬೇಕು ಮೊದ್ಲು. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗೆ ಬಂದು ಯಾರು ನನಗೆ ಮಾಡಿಲ್ಲ ಅಂದ್ರೆ ಆಗುದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮಿಂದನೇ ಫ್ಯಾಮಿಲಿ ನಿಂತದ ಇದು ಹೆಂಗಸರು ಯಾವಾಗ್ಲೂ ಅದ್ ನಾವು ಬರಬಾರ್ದು. ಹೆಂಗಸರ್ ಸಪೋರ್ಟ್ ಇರ್ಲಾರ್ದೆ ಫ್ಯಾಮಿಲಿ ಮುಂದೆ ಬರುವುದಿಲ್ಲ.
1: ಬರುವುದಿಲ್ಲ. ಯಾಕಂದ್ರೆ ಪುರುಷರಾದವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಸರ್ಕಾರಿ ನೌಕರಿ ಇದ್ರೆ ನೌಕರಿ ಹೋಗ್ತಾ ಇರ್ತಾರೆ. ಅವಾಗ
0: ಕುಟುಂಬಲ್ ಇರ್ತದ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರ. ಇಲ್ಲಿ ಮನೆಯೊಳಗ ಹುಡುಗರನ್ನ ಸಂಭಾಳಿಸಿಕೊಂಡು ಹೆಂಗಸನೇ ಇರ್ಬೇಕಲ್ಲ ಸರ್.
1: ತಾವು ಹೇಳಿದಾಗೆ ಕುಟುಂಬದ ಹೆಚ್ಚಿನ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ. ಹೀಗಾಗಿ ಒಂದಿಷ್ಟು ನಿಭಾಯಿಸಬೇಕು ಅಂತಂದ್ರೆ, ಮತ್ತೆ ನನ್ನ ಒಂದು ಅನುಭವದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ತಾಳ್ಮೆ ಐತಿ, ತಾಳ್ಮೆ ಸಂಯಮ ಅಂತಾರಲ್ಲ, ಇವು ಜಾಸ್ತಿ ಇರೋದು ಅವರಿಗೆ. ಹಾ, ಧೈರ್ಯನೂ ಜಾಸ್ತಿ, ಆದ್ರೆ ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಮುಂದೆ ಬಂದ್ರೆ ಸಾಕಷ್ಟು ಮುಂದೆ ವರಿತಾರೆ ಸಮಾಜದಲ್ಲಿ, ತಮ್ಮನ್ನು ತಾವು ಗುರುತಿಸ್ಕೋತಾರೆ.
0: ಸಂಸ್ಕೃತಿ ಅಲ್ಲ ಸರ್, ಸಪೋರ್ಟಿವ್ನು ಇದ್ದಾರೆ. ನೀವು ಹಿಂಗೆ ಹೆಂಗ ಜಾಶಿ ಲಕ್ಷ್ಮೀಬಾಯಿ ಅದು ಇದ್ದೇ ಇದ್ದಾರೆ, ಪ್ರತಿಭಾ ಪಾಟೀಲು, ಈಗ ನಾವು ಎಂತೆಂಥ ಮಂದಿ ಮಹಿಳೆಯರು ಅಗ್ದಿ ಏರೋನಾಟಿಕ್ಸ್ ಇದ್ರಾಗ ಸ್ಪೇಸ್ ವರ್ಲ್ಡ್ನಾಗೂ ಹೋದವ್ರು ಇದ್ದಾರೆ, ಅದು ಎಲ್ಲ ಫೀಲ್ಡ್ನಾಗ, ಕ್ರಿಕೆಟ್ನಾಗ ಇದ್ದಾರೆ, ಫುಟ್ಬಾಲ್ನಾಗ ಇದ್ದಾರೆ,
1: ಎಲ್ಲದರಲ್ಲೂ ಇದ್ದಾರೆ ಮೇಡಮ್. ಆದರೆ ಇನ್ನೂ ನಮ್ಮ ಒಂದು ಸಮಾಜದಲ್ಲಿ ತಾವು ಹೇಳಿದಾಗೆ ಪುರುಷ ಪ್ರಧಾನ ಕುಟುಂಬ ಅನ್ನೋ ಒಂದು ಪ್ರಶ್ನೆ ಎಲ್ಲ ಮಹಿಳೆಯರಿಗೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ಮುಂದೆ ಬಂದ್ರೆ ಸ್ವಾವಲಂಬಿಯಾಗಿ ಬದುಕ್ತಾರೆ, ಮತ್ತೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಅಥವಾ ಒಂದು ಯಾವುದೇ ಸೇವೆಯನ್ನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅವರು ಗುರುತಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ನಾವು ಮಾಡುವಂಥ ಒಂದು ವೃತ್ತಿಗೆ ಆದಾಯನೂ ಕೂಡ ಬರುತ್ತೆ, ಸಮಾಜದಲ್ಲಿ ನಾವು ಹೆಚ್ಚಿನ ಜನರಿಗೆ ಪರಿಚಯ ಆಗ್ತೀವಿ. ಇದರಿಂದ ನಮ್ಮ ಒಂದು 50% ಜವಾಬ್ದಾರಿಯನ್ನು ನಾವೇ ಮನೆಯಲ್ಲಿ ಕುಳಿತೇ ನಿಭಾಯಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ತಾವೇನು ಹೇಳ್ತೀರಿ ಮೇಡಮ್?
0: 100% ಸರಿ.
1: ಅದೇ ಹಿರಿಯರು ಹೇಳೋ ಮಾತಿದೆ ಮೇಡಮ್, ಏನಪ್ಪ ಅಂತಂದ್ರೆ ನಾವು ಒಂದು ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ದೇವರು ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ. ಅದೇ ರೀತಿ ಈಗ ತಾವು ಒಬ್ಬ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿ ನಮ್ಮ ಈಗ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ನಿಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು ಯಾವ ರೀತಿ ಕೊಡ್ಬೇಕಂತ ನೀವು ಅಭಿಪ್ರಾಯ ಪಡ್ತೀರಿ?
0: ಕಾನೂನು ಅರಿವು ತಾವೇನೆ ಮಾಡ್ಕೊಲಿಕ್ ಬೇಕು ಸರ್. ಅದು ಅಂದ್ರೆ ಈಗ ಪ್ರತಿಯೊಂದು ಹಂತ ಹಂತಗೂ ಫಾರ್ ವುಮನ್ ಸ್ಪೆಷಲ್ ಅಂತ ಹಿಂಗ್ ಬಂದೇ ಇರ್ತದಲ್ಲ, ಅದ ಏನದ, ಅದ ಅವ್ರನ್ನೇ ನೋಡ್ಕೊಲಿಕ್ ಕಲೀಲಿಕ್ ಬೇಕದ. ಹೆಂಗ ಅಥವಾ ಎಲ್ಲರೆ ಒಂದು ಸಣ್ಣ ಸಂಸ್ಥೆ ಮಾಡಿ, ಒಂದ್ ಶಿಬಿರ್ ಮಾಡಿ, ಹಿಂಗ್ ಸಣ್ಣ ಹುಡುಗರಿಗೆ ಶಿಬಿರ್ ಮಾಡಿ ಕಲಿಸ್ತಾರಲ್ರಿ ವೆಕೇಶನ್ನಾಗ, ಹಂಗ ಒಂದ್ ಗೌರ್ಮೆಂಟ್ ಏನಾರೇ ಸ್ಪಾನ್ಸರ್ ಮಾಡಿ ಮಹಿಳೆಯರ್ಗ ಕಾನೂನದ್ದು ಸಣ್ಣ ಪರಿಚಯ ಕೊಡೋದು ಹಂಗೂ ಮಾಡ್ಲಿಕ್ ಬರ್ತಾ. ಅಥವಾ ಈಗ ನೀವ್ ಹೇಳಿದ್ದಕ್ಕ ನಾನು ಈ ತರ ಒಂದು ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಅಖಿಲ ಭಾರತೀಯ ಮಹಿಳಾ ಘಟಕ ಹೆಂಗಸರಿಗೆ, ಹೆಂಗಸರ್ ಪರವಾಗಿ ಇದ್ದಿದ್ದು ಇದು ನನಗೆ ನೀವು ಸೂಚನೆ ಕೊಟ್ಟ ಹಾಕಿತ್ತು, ನನಗೆ ಥ್ಯಾಂಕ್ಸ್ ಅಂದ್ರೂ ಅಡ್ಡಿ ಇಲ್ಲ. ಹೆಂಗಸರ್ಗೆ ಅವ್ರ ಸ್ಪೆಷಲ್ ಆಕ್ಟ್ಸ್ ಏನವ ಇದು ಗೊತ್ತಾಗುವಂಗ, ಅಥವಾ ಕಾನೂನು ನಮಗೆ ಎಷ್ಟೇ

0: ಸಪೋರ್ಟ್ ಮಾಡಿದ್ರು ಸಹಿತ ಹೆಂಗ್ಸ್ ಒಂದು ಫ್ಯಾಮಿಲಿ ಒಂದು ಬ್ಯಾಕ್ ಬೋನ್ ಇದ್ದಂಗ, ಅದನ್ನ ಮರೆತಾನೆ ಕಾನೂನದ ಸಹಾಯ ತಗೋಬೇಕಂತ ನಾ ಹೇಳ್ತೇನೆ.
1: ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ, ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು, ಕಾನೂನಿನಲ್ಲಿ ಮಹಿಳೆಯರಿಗೆ ಸಿಗುವಂತಹ ಸವಲತ್ತುಗಳು, ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾಡಿರುವಂತಹ ಸೇವೆಗಳ ಬಗ್ಗೆ, ತಾವು ಯಾವ್ಯಾವ ರೀತಿ ಸೇವೆಯನ್ನ ಮಾಡ್ತೀರಿ, ಇದೆಲ್ಲ ಒಂದು ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ವಿವರವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ನಿರ್ಮಾಣ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮಂಗಳೂರು. ಇದೊಂದು ಪ್ರಕಟಣೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ವಿವರಗಳು ಹೀಗಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ರೂಪಾಯಿಗಳ ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಇದೇ ಜುಲೈ 4 ಕೊನೆಯ ದಿನಾಂಕ. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9538653180 ಅಥವಾ 6363891284 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
4: ಧನಂಜಯ, ತಾಮ್ರಧ್ವಜನ ಸಾಹಸವನ್ನ ನೋಡಿದೆಯಲ್ಲ, ನಮ್ಮ ಬಲವನ್ನೆಲ್ಲ ಮೂರ್ಛೆಗೊಳಿಸಿ ನಮ್ಮನ್ನು ಸಹ ಧುರದಲ್ಲಿ ಸೋಲಿಸಿ ಮೈ ಮರೆಸಿದಂತಹ ಅವನ ಸಾಹಸವನ್ನ ಯಾರೂ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದುದೇ.
5: ಹೌದು ದೇವ, ನಮ್ಮನ್ನು ಸೋಲಿಸಿದ್ದು ಮಾತ್ರವಲ್ಲ,

0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
1: ಇದೊಂದು ಪ್ರಕಟಣೆ. ದಿನಾಂಕ 4/6/2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಇದು ದಿನಾಂಕ 21/6/2026 ದಿನಾಂಕ 10/7/2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಿಗೆ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ.
2: ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರೆಕ್ ಪ್ರಸಾರಾಯರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ತು ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 08024. ಮೊಬೈಲ್ 8272703800. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
1: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯದ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರು ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಮೇಡಮ್, ನಿಮ್ಗೆ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ಆರಂಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಅನ್ನೋದು ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಈ ಕಿಡ್ನಿ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತೀರಾ?
2: ಕಿಡ್ನಿ ಎಂಬುದು ಒಂದು ಅತ್ಯಗತ್ಯ ಆರ್ಗನ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬರೀ ಯೂರಿನ್ ಮಾತ್ರ ಪ್ರೊಡಕ್ಷನ್ ಅಲ್ಲದೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವೇಸ್ಟ್ ಅಥವಾ ನೈಟ್ರೋಜಿನಸ್ ವೇಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂರಿನ್ ಮುಖಾಂತರ ಆಚೆ ಹಾಕುತ್ತೆ. ಆಮೇಲೆ ನಮ್ಮ ರಕ್ತದೊತ್ತಡ ಅಂದರೆ ಬಿಪಿ ಅನ್ನು ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ನೀರಿನಾಂಶ, ಉಪ್ಪಿನಾಂಶ ಮತ್ತು ಆಸಿಡ್ ಅಂಶ ಅಂತ ಹೇಳ್ತೀವಿ, ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಗತ್ಯ.
1: ಕಿಡ್ನಿ ಅನ್ನೋದು ಕೇವಲ ಒಂದೇ ಕೆಲಸ ಮಾಡಲ್ಲ, ಬಹಳ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರು.
2: ಇದಿಷ್ಟೇ ಅಲ್ಲದೆ ಈವನ್ ರಕ್ತದ ಉತ್ಪಾದನೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ, ಮತ್ತೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದು ಎಲ್ಲದಕ್ಕೂ ಕಿಡ್ನಿ ತುಂಬಾ ಅಗತ್ಯ.
1: ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಮೇಡಮ್?
2: ಮಕ್ಕಳಲ್ಲಿ 50% ಶೇಕಡ 50% ಜನ್ಮಜಾತ ದೋಷಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೇನೆ ಕಿಡ್ನಿ ಸರಿಯಾಗಿ ಬೆಳೆದಿರಲ್ಲ, ಸೊ 50% ದೋಷಗಳು ಇರೋದು ಅದೇ. ಅದಕ್ ಬಿಟ್ರೆ ಇನ್ನು ಬೇರೆ ತರದ ಪ್ರಾಬ್ಲಮ್ಸ್ ನಾವು ಸಾಮಾನ್ಯವಾಗಿ ನೋಡೋದು ಅಂದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು 2-6 ವರ್ಷದವರೆಗೆ ಇರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಅಂದ್ರೆ 100ಕ್ಕೆ 1 10 ಮಕ್ಕಳಿಗೆ ಆಗುವಂತದ್ದು ಬಿಮಾರಿ ಅಂತ ಹೇಳ್ತೀವಿ. ಇದರಲ್ಲಿ ಯೂರಿನಲ್ಲಿ ಪ್ರೋಟೀನ್ ಅಂಶ ಒಂದು ಹೋಗ್ತಾ ಇರುತ್ತೆ. ಅದರಿಂದ ಮಗುವಿಗೆ ಕಣ್ಸುತ್ತ ಬಾವು ಬರೋದು ಅಥವಾ ಕಾಲಲ್ಲಿ ಬಾವು ಬರೋದು, ಯೂರಿನ್ ಕಡಿಮೆ ಆಗೋದು, ಈ ತರದ ಸಮಸ್ಯೆ ಆಗುತ್ತೆ. ಬಟ್ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ಟ್ರೀಟಬಲ್, ಅಂದ್ರೆ ಒಂದು 10 ವರ್ಷದ ನಂತರ ಇದು ಮತ್ತೆ ಆಗಲ್ಲ, ಸಂಪೂರ್ಣವಾಗಿ ಆರೋಗ್ಯವರಾಗಿರುತ್ತಾರೆ.
1: ಆಗ್ಲೇ ಹೇಳಿದ್ರೆ ನೀವು ಹುಟ್ಟಿನಿಂದಲೇ ಕೆಲವು

0: ಸಮಸ್ಯೆಗಳು ಬರಬಹುದು ಅಂತ. ಈಗ ತಾಯಿ ಗರ್ಭ ಧರಿಸಿದ ಮೇಲೆ ಅಲ್ಲೇ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ವಾ ಬಿಫೋರ್ ಡೆಲಿವರಿ?
1: ಆಗತ್ತೆ. ಇವಾಗ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಹೊಟ್ಟೆಲೇನೆ ಮಗುವಿಗೆ ಇರೋ ಸಮಸ್ಯೆಗಳೆಲ್ಲ ಪತ್ತೆ ಹಚ್ಚಬಹುದು. ಮುಖ್ಯವಾಗಿ ಅಂದ್ರೆ ನಾವು 20 weeks ಅಲ್ಲಿ ಅನೋಮಾಲಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದರಲ್ಲಿ ಕಿಡ್ನಿಲಿ ಏನಾದ್ರೂ ದೋಷ ಇದ್ರೆ ಕಂಡು ಬರುತ್ತದೆ. ಬಟ್ ಅಂದ್ರೆ ಯಾವ್ದು 100% ಫುಲ್ ಪ್ರೂಫ್ ಇರಲ್ಲ, ಕೆಲವೊಂದು 10% ಅಷ್ಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಸರ್ಜರಿಗಳು ಕೂಡ ಮಾಡ್ತಾರೆ ಅದು ಸರಿ ಹೋಗೋದಕ್ಕೆ.
0: ಅದು ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಸೌಲಭ್ಯ ಇರಬಹುದು ಅನ್ಸುತ್ತಲ್ಲ.
1: ಇಂಡಿಯಾದಲ್ಲಿ ಇವಾಗ ಒಂದೆರಡು ಕಡೆ ಅಷ್ಟೇನೆ ಸ್ಟಾರ್ಟ್ ಆಗಿರೋದು, ಬಟ್ ಆಗುತ್ತೆ ಮುಂದೆ ಬರುವ ಫ್ಯೂಚರ್ ಅಲ್ಲಿ ಆಗುತ್ತೆ.
0: ಈಗ ಮಗು ಜನಿಸಿದ ನಂತರ ಬೆಳವಣಿಗೆ ಹಂತದಲ್ಲಿ ಪೋಷಕರಿಗೆ ನಮ್ಮ ಮಗುವಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಗುರುತಿಸಬೇಕು ಮಕ್ಕಳಲ್ಲಿ?
1: ಸಾಮಾನ್ಯವಾಗಿ ಅಂದ್ರೆ ಪದೇ ಪದೇ ಯೂರಿನ್ ಮಾಡುವಂತದ್ದು, ಅಂದ್ರೆ ಗಂಟೆಗೊಂದ್ಸರ್ತಿ ಗಂಟೆಗೆ 2 ಸರ್ತಿ, ನಾರ್ಮಲ್ ಆಗಿ ಒಂದ್ ದಿವಸದಲ್ಲಿ 4-7 ಸರ್ತಿ ಮಾಡೋದು ನಾರ್ಮಲ್. ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ, ಅವಾಗ ಕನ್ಸಲ್ಟ್ ಮಾಡ್ಬೇಕು. ಅದಕ್ಕೆ ಬಿಟ್ರೆ ಯೂರಿನ್ ಮಾಡ್ಬೇಕಾದ್ರೆ ಉರಿ ಅಂತದ್ದು, ನಿಂತು ನಿಂತು ಮಾಡುವಂತದ್ದು, ಅದಕ್ಕೆ ಬಿಟ್ರೆ ಕಣ್ ಸುತ್ತ ಬಾವು ಬರೋದು, ಆಮೇಲೆ ಯೂರಿನ್ ಕಡಿಮೆ ಪಾಸ್ ಮಾಡೋದು, ಯೂರಿನ್ ರೆಡ್ ಆಗಿ ಪಾಸ್ ಮಾಡೋದು, ಹೊಟ್ಟೆ ನೋವು, ಇದೆಲ್ಲ ಕಿಡ್ನಿ ಸಮಸ್ಯೆಗಳು ಕಾಣಿಸುತ್ತೆ. ಕೆಲವೊಂದಂತೂ ಪೋಷಕರಿಗೆ ಗೊತ್ತೂ ಆಗಲ್ಲ ಕಿಡ್ನಿ ಸಮಸ್ಯೆ ಇದೆ ಅಂತ, ಮಗು ಚೆನ್ನಾಗಿ ಬೆಳಿತಿಲ್ಲ ಅಂತ ಕರ್ಕೊಂಡು ಬರ್ತಾರೆ, ಅವಾಗ ಟೆಸ್ಟ್ ಮಾಡಿದ್ಮೇಲೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಮುಂದೆ.
0: ಈಗ ಹೊಟ್ಟೆ ನೋವು ಅಂತ ಉಲ್ಲೇಖ ಮಾಡಿದ್ರಿ, ಹೊಟ್ಟೆ ನೋವು ಈ ಮೂತ್ರಪಿಂಡಕ್ಕೂ ಏನ್ ಸಂಬಂಧ ಮೇಡಮ್?
1: ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಹೊಟ್ಟೆ ನೋವು ಆಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆದ್ರೆ ಕೂಡ ಹೊಟ್ಟೆ ನೋವು ಆಗುತ್ತೆ. ಸೊ ಇದೆಲ್ಲ ಹೊಟ್ಟೆ ನೋವು ಅಂತ ಮಗು ಬಂದ್ರೆ ಅದಕ್ಕೆ ಸ್ಕ್ಯಾನ್ ಅಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನೋಡ್ತೀವಿ. ಹೊಟ್ಟೆ ನೋವು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಕಿಡ್ನಿಗೆ.
0: ಈಗ ಇನ್ನೊಂದು ಸೋಂಕು ಅಂತ ಉಂಟಾಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಮಕ್ಕಳಲ್ಲಿ? ಸೋಂಕು
1: ಮೂತ್ರದ ಸೋಂಕು ಅಂದ್ರೆ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಟೈಮ್ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಮಕ್ಕಳಲ್ಲಿ ಕಾಮನ್, ತುಂಬಾ ಮಕ್ಕಳಲ್ಲಿ ನೋಡಿರ್ತೀವಿ ಇದನ್ನ. ಸೊ ಯಾಕೆ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೈಜೀನ್ ಅಂತ ಹೇಳ್ತೀವಿ, ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಮತ್ತೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಏನಿರುತ್ತೆ ಹತ್ತಿರ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಸೊ ಅದರಿಂದ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡೋದು ಇನ್ ಯೂರೆತ್ರ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿರುತ್ತೆ, ಅದರಿಂದ ಕೂಡ ಇನ್ಫೆಕ್ಷನ್ ಅಥವಾ ಕೀಟಾಣುಗಳು ಬೇಗ ಮೇಲ್ಗಡೆ ರೀಚ್ ಆಗುತ್ತೆ ಕಿಡ್ನಿಗೆ, ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಇದು ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ರಿ ಇರುತ್ತೆ. ಯಾವುದೇ ಮಗುಗೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲವನ್ನು ಬಿಟ್ರೆ ಕಾಮನ್ ಆಗಿರೋದು ಅಂದ್ರೆ ಜನ್ಮಜಾತ ದೋಷಗಳು ಅಥವಾ ಅನೋಮಾಲೀಸ್ ಏನಿರುತ್ತೆ ಅದಂತೂ ಮಕ್ಕಳು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುತ್ತದೆ.
0: ಹೈಜಿನ್ ಅಂದ್ರೆ ಸ್ವಚ್ಛತೆ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ, ಯಾವ ರೀತಿ ಹೈಜಿನ್ ಅನ್ನ ಕಾಪಾಡ್ಕೋಬೇಕಾಗುತ್ತೆ ಮೇಡಮ್? ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವಾಶ್ ಮಾಡ್ಕೋಬೇಕಾ, ಈ ತರ ಸೋಂಕು ಆಗ್ಲಾರ್ದಾಗಿ ಅವ್ರು ಹೇಗೆ ಪ್ರಿವೆಂಟ್ ಮಾಡಬೇಕು?
1: ಹಾ, ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫಸ್ಟ್ ಆಫ್ ಆಲ್ ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ, ನೀರ್ ಜಾಸ್ತಿ ಕುಡಿಬೇಕು. ಆಮೇಲೆ ಯೂರಿನ್ ಹಿಡ್ದಿಟ್ಕೋಬಾರ್ದು. ಕೆಲವೊಂದ್ ಮಕ್ಳು ಏನ್ ಮಾಡ್ತಿರ್ತಾರೆ, ಟಿವಿ ನೋಡ್ಬೇಕಾದ್ರೆ ಗೇಮ್ ಆಡ್ಬೇಕಾದ್ರೆ ಯೂರಿನ್ ಬಂದ್ರೂ ಹೋಗಲ್ಲ, ಫುಲ್ ಅರ್ಜೆಂಟ್ ಆಗಿ ಬರೋವರೆಗೂ ಹಿಡ್ಕೊಂಡು ಕೂಡ್ತಾರೆ, ಹಂಗ್ ಮಾಡ್ಬಾರ್ದು. ಅದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಅಥವಾ 1-4 hours ಸರಿಯಾಗಿ ಯೂರಿನ್ ಬರ್ಲಿ ಬರ್ದೇ ಇರ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೇದು. ಆಮೇಲೆ ಹೈಜೀನ್, ಸ್ನಾನ ಮಾಡ್ಬೇಕಾದ್ರೆ ಯಾವಾಗ್ಲೂ ಮುಂದಿನಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಹಿಂದ್ಗಡೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಇರುತ್ತೆ, ನಾವು ಹಿಂದಿನಿಂದ ಮುಂದ್ಗಡೆ ಕ್ಲೀನ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಬಿಟ್ರೆ ಊಟ ಸರಿಯಾಗಿ ಮಾಡ್ಬೇಕು, ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲ್ಲ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ.
0: ನಾವು ಕೆಲವೊಂದ್ಸರ್ತಿ ನೋಡಿರ್ತೀವಿ ಮಕ್ಕಳಲ್ಲಿ ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯೋದು ಕಂಡು ಬರುತ್ತೆ, ಅವ್ರ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಇದಕ್ಕೆ ಏನ್ ಕಾರಣ ಮತ್ತೆ ಇದಕ್ಕೇನ್ ಪರಿಹಾರ ಮೇಡಮ್?
1: ಅದೇ, ಸಾಮಾನ್ಯವಾಗಿ ಯೂರಿನ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ಯೂರಿನ್ ಉರಿಯೋದು, ಯೂರಿನ್ ನಿಂತು ನಿಂತು ಮಾಡೋದು, ಯೂರಿನ್ ಕಡಿಮೆ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವುದೇ ಮಗುವಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಿಯರೆಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್.
0: ಈಗ ನೀರು ಸರಿಯಾಗಿ ಸೇವನೆ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ?
1: ಹೌದು, ಇದೆ. ನಮ್ದು ಕಿಡ್ನಿ ಸ್ಟೋನ್ಸ್ ದೊಡ್ಡವರಲ್ಲಾಗೋದು ಏನು ಕಾಸಸ್ ಇರುತ್ತೆ ಅದಕ್ಕೂ ಮತ್ತೆ ಮಕ್ಕಳಲ್ಲಾಗೋ ಕಾಸಸ್ ಎರಡು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ.
0: ಯಾವ ರೀತಿ ವ್ಯತ್ಯಾಸ ಇರುತ್ತೆ?
1: ಅಂದ್ರೆ ಮಕ್ಕಳಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳು ಜಾಸ್ತಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾವುದೇ ಮಗುವಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದುಕೊಂಡು ಬೇರೆ ತರದ ಸಿಂಪ್ಟಮ್ಸ್ ಅಂದ್ರೆ ಮಗು ಸರಿಯಾಗಿ ಬೆಳೀತಿಲ್ಲ, ಎರಡು ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಹಂಗೇನಾದ್ರೂ ಇದ್ರೆ ನಾವು ಇದು ಬರೀ ನೀರು ಕುಡ್ದಿಲ್ಲ ಅಂತ ಅದನ್ನ ಅಟ್ರಿಬ್ಯೂಟ್

0: ಮಾಡಲ್ಲ ನಾವು, ಜಾಸ್ತಿ ಇವ್ಯಾಲ್ಯುಯೇಟ್ ಮಾಡ್ತೀವಿ ಮೆಟಬಾಲಿಕ್ ಮತ್ತೆ ಬೇರೆ ಬೇರೆ ತರದ ಕಾಸಸ್ಗಳಿಗೆ. ಬಟ್ ನೀವೇನ್ ಹೇಳಿದ್ರಲ್ಲ, ನೀರ್ ಕಡಿಮೆ ಕುಡಿಯೋದು, ಫ್ರೂಟ್ಸ್ ತಿನ್ನದೇ ಇರೋದು, ಇದೆಲ್ಲ ಕಾಂಟ್ರಿಬ್ಯೂಟ್ರಿ ಕಾಸಸ್ ಆಗುತ್ತೆ.
1: ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ಮಕ್ಕಳು ಎಷ್ಟು ನೀರನ್ನು ಸೇವನೆ ಮಾಡಬೇಕು ಮೇಡಮ್?
0: ಅರೌಂಡ್ 1 ವರ್ಷದ ಮಗುವಿಗೆ ನೋಡಿದ್ರೆ ಒಂದ್ ಪೂರ್ತಿ 24 ಅವರ್ಸ್ ಅಲ್ಲಿ 1 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಒಂದು 1 ರಿಂದ 10 ವರ್ಷದ ಮಕ್ಕಳಿಗೆ ಸುಮಾರು 1 ರಿಂದ 1.5 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಆಮೇಲೆ 10 ವರ್ಷದ ಮೇಲೆ ಇರುವ ಮಕ್ಕಳಿಗೆ ಸುಮಾರು 2 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಎಲ್ಲ ಮಗುದು ರಿಕ್ವೈರ್ಮೆಂಟ್ ಬಾಡಿ ವೇಟ್ ಪ್ರಕಾರ ಬೇರೆ ಬೇರೆ ಇರುತ್ತೆ, ಬಟ್ ಇದು ಒಂದು ಕಾಮನ್. ಇದಕ್ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕಾಗುತ್ತೆ.
1: ಈಗ ಆಗ್ಲೇ ಹೇಳಿದ್ರಿ ನೀವು BP ಕಂಟ್ರೋಲ್ ಮಾಡೋದ್ರಲ್ಲೂ ಕಿಡ್ನಿ ರೋಲ್ ಇದೆ ಅಂತ, ಅದು ಯಾವ ರೀತಿ ಸಂಬಂಧ ಇದೆ ಮೇಡಮ್? ಅಂದ್ರೆ BP ಆಗಿರ್ಬೋದು ಮತ್ತೆ ಕಿಡ್ನಿ ಆರೋಗ್ಯ, ಇವುಗಳ ರಿಲೇಷನ್ ಏನು ವಿಶೇಷವಾಗಿ ಮಕ್ಕಳಲ್ಲಿ?
0: ಓಕೆ, ನಾರ್ಮಲ್ ಕಿಡ್ನಿ, ಒಂದು ನಾರ್ಮಲ್ ಕಿಡ್ನಿ ಇದೆ ಅನ್ಕೊಳ್ಳಿ, ತನ್ನ ಕೆಲಸ ತಾನು ಚೆನ್ನಾಗಿ ಮಾಡ್ತಿದೆ. ಸೊ ಆವಾಗ ಯಾವುದೇ ಒಂದು ಮಗು ಸಪೋಸ್ ಏನೋ ಉಪ್ಪಿನ ಜಾಸ್ತಿ ಉಪ್ಪಿರೋ ಪದಾರ್ಥ ಅಥವಾ ಚಿಪ್ಸ್ ಆಗಲಿ ಉಪ್ಪಿನಕಾಯಿ ಆಗಲಿ ಏನೋ ಒಂದು ಜಾಸ್ತಿ ಕುಡ್ದಿದ್ರು ಅದು ಕಿಡ್ನಿ ಸೆನ್ಸ್ ಮಾಡುತ್ತೆ, ಓಕೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಿದೆ ಬಾಡಿಲಿ ಅನ್ಬಿಟ್ಟು. ಸೊ ಅದೇನು ಮಾಡುತ್ತೆ, ಯೂರಿನ್ ಮುಖಾಂತರ ಅದನ್ನೆಲ್ಲ ಆಚೆ ಹಾಕಕ್ಕೆ ಟ್ರೈ ಮಾಡುತ್ತೆ, BP ಕಡಿಮೆ ಮಾಡುತ್ತೆ. ನೀವು ಕೇಳಿರ್ಬೋದು ದೊಡ್ಡವರಲ್ಲೆಲ್ಲ, ಯಾರಿಗೆ BP ಜಾಸ್ತಿ ಇರುತ್ತೆ ಉಪ್ಪು ಕಡಿಮೆ ತಿನ್ನಕ್ಕೆ ಹೇಳ್ತಾರೆ, ಹೌದಾ? ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ಸೊ ನಾರ್ಮಲ್ ಕಿಡ್ನಿ ಈ ರೀತಿ ಕೆಲಸ ಮಾಡುತ್ತೆ BPನ ಕಡಿಮೆ ಮಾಡೋದಕ್ಕೆ. ಆಮೇಲೆ ಕೆಲವೊಂದ್ಸರ್ತಿ ಡಿಹೈಡ್ರೇಷನ್, ನೀರು ಕಡಿಮೆ ಕುಡಿದ್ರೆ BP ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಕಿಡ್ನಿ ಏನ್ ಮಾಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡಲ್ಲ, ಯೂರಿನ್ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ ಬಾಡಿಲಿ, ನೀರಿನ ಅಂಶ ಹಿಡಿದಿಟ್ಕೊಂಡು BP ರೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಎರಡು ರೀತಿಯಲ್ಲಿ ಕಿಡ್ನಿ ಹೆಲ್ಪ್ ಮಾಡುತ್ತೆ BP ಮೇಂಟೈನ್ ಮಾಡೋದಕ್ಕೆ.
1: ಈಗೆಲ್ಲ ನಾವು ನೋಡಿದೀವಿ ಮಕ್ಕಳು ತುಂಬಾ ಮನೆ ಆಹಾರಕ್ಕಿಂತ ಔಟ್ಸೈಡ್ ಫುಡ್ ಅನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಜಂಕ್ ಫುಡ್ ಗಳನ್ನ, ಫಾಸ್ಟ್ ಫುಡ್ ಗಳನ್ನ. ಇದರ ಸೇವನೆ ಅವರ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ನಾನು ಇವಾಗ್ಲೇ ಹೇಳದ್ನಲ್ಲ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಆಡೆಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಅವು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಕಿಡ್ನೀಸ್ಗೆ. ಒಂದು ಇನ್ನೊಂದು ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಊಟಕ್ಕಿನ್ನ. ಉಪ್ಪಿನ ಅಂಶ ಜಾಸ್ತಿ ಇರಬೇಕಾದ್ರೆ ಕಿಡ್ನಿಗಳು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಅದನ್ನೆಲ್ಲ ಆಚೆ ಹಾಕಕ್ಕೆ. ಆಮೇಲೆ ಯಾವುದೇ ಒಂದು ಕಿಡ್ನಿ ತನ್ನ ನಾರ್ಮಲ್ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮುಂದೊಂದ್ ದಿನ ಬೇಗ ಸುಸ್ತಾಗ್ಬಿಡುತ್ತೆ, ಅರ್ಥ ಆಯ್ತಾ? ಸೊ ಡ್ಯಾಮೇಜ್ ಲೇಟ್ ಆಗಿ ಆಗೋದು ಬೇಗ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ಡ್ ಬೆವರೇಜಸ್, ಅದರಿಂದ ಡಯಾಬಿಟೀಸ್, ಅದರಿಂದ ಹೈಪರ್ ಟೆನ್ಷನ್, ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಆಗಿರೋದು, ಇದೆಲ್ಲವೂ ಕೂಡ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ, ಕಿಡ್ನಿಗಳು ಹಾಗೇನೆ.
1: ಹಾಗಾದ್ರೆ ಕಿಡ್ನಿ ಆರೋಗ್ಯವನ್ನು ಮಕ್ಕಳಲ್ಲಿ ಮಕ್ಕಳಿಂದನೇ ಅವ್ರು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿ ಆಹಾರವನ್ನು ಅವ್ರು ಸೇವನೆ ಮಾಡ್ಬೇಕಂದ್ರೆ ಯಾವ ಆಹಾರ ಕಿಡ್ನಿ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ?
0: ನಾವು ನಾರ್ಮಲ್ ಮನೆ ಊಟ ಏನ್ ಹೇಳ್ತೀವಲ್ಲ ಅದು ಎಲ್ಲದಕ್ಕಿಂತ ಬೆಸ್ಟ್. ಸರಿನಾ, ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಮೇಲೆ
1: ಈ ತರದ ಪರ್ಟಿಕ್ಯುಲರ್ ತರಕಾರಿ ಅಥವಾ ಈ ತರ ಪರ್ಟಿಕ್ಯುಲರ್ ಹಣ್ಣು ಏನಾದರೂ ತಿಂದ್ರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ?
0: ಹಂಗ್ ಒಂದ್ ಪರ್ಟಿಕ್ಯುಲರ್ ಹಣ್ಣು ತರಕಾರಿ ಯಾವುದು ಇಲ್ಲ, ನಾವು ಎಲ್ಲಾನೇ ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ನ್ಯೂಟ್ರಿಯಂಟ್ಸ್ ಬೇಕು. ಸೊ ನಾವು ತರಕಾರಿ ಹಣ್ಣುಗಳಲ್ಲಿ ಏನು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ ಯೂಶುವಲಿ. ಇದಕ್ ಬಿಟ್ರೆ ನಾವು ಹೆವಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಇದೇನ್ ನಾನ್ ವೆಜಿಟೇರಿಯನ್ ಡಯಟ್ ಇರುತ್ತೆ, ಮೀಟ್ ಆಗ್ಲಿ, ಇದರಲ್ಲೆಲ್ಲ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಹೆವಿ ಪ್ರೋಟೀನ್ಸ್ ಇಂದ ಸ್ವಲ್ಪ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ ನಾವು.
1: ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದ್ರೆ ತೊಂದರೆ ಇಲ್ವಾ?
0: ಹಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬೆಟರ್ ಇರುತ್ತೆ, ಅದರಿಂದ ಜಾಸ್ತಿ ಅವು ಜಾಸ್ತಿ ಹೆವಿ ಇರಲ್ಲ.
1: ಈಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ಈ ಬೆಳವಣಿಗೆ ಕೊರತೆ ಉಂಟಾಗೋದು, ತೂಕ ಕಮ್ಮಿ ಆಗೋದು, ಅವ್ರ ಎತ್ತರ ಕಮ್ಮಿ ಆಗೋದು, ಈ ತರದ ಏನಾದ್ರೂ ಆಗುತ್ತಾ?
0: ಹೌದು, ಸಾಕಷ್ಟು ಸರ್ತಿ ನಾವು ನೋಡಿರ್ತೀವಿ ಮಕ್ಕಳು ಸರಿಯಾಗಿ ಬೆಳೀತಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ. ಆವಾಗ ಯಾಕೆ ಬೆಳೀತಿಲ್ಲ ಅಂತ ಟೆಸ್ಟ್ಗಳೆಲ್ಲ ಮಾಡಿದ್ರೆ ಅವಾಗ ಕಂಡು ಬರುತ್ತೆ, ಓಕೆ ಕಿಡ್ನಿ ಸಮಸ್ಯೆ ಇದೆ ಅಂತೇಳಿ. ನಾನು ಆವಾಗಲೇ ಲಿಸ್ಟ್ ಮಾಡಿದ್ನಲ್ಲ, ಕಿಡ್ನೀಸ್ ಏನೇನೇನೇನ್ ಕೆಲಸ ಮಾಡುತ್ತೆ ಅಂತ, ರಕ್ತದ್ಗೆ, ಬೋನ್ ಹೆಲ್ತ್ಗೆ, BPಗೆ. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದೆಲ್ಲವೂ ಅಫೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಕಳ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ಏರುಪೇರು ಆದ್ರೂ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಸತಿ ಬೆಳವಣಿಗೆ ಕಡಿಮೆ ಇದೆ ಅಂತಾನೆ ಬರ್ತಾರೆ ಒಪ್ಪಿಗೆ.
1: ಈಗ ಸಾಮಾನ್ಯವಾಗಿ ಯಾವೆಲ್ಲ ಟೆಸ್ಟ್ ಗಳು ಮಾಡ್ತೀರಿ ಮೇಡಮ್ ನೀವು ಈ ತರ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ?
0: ಇದ್ರೊಳಗಡೆ ನಾವು Level 1 ಟೆಸ್ಟ್, Level 2 ಟೆಸ್ಟ್, Level 3 ಟೆಸ್ಟ್ ಅಂತ ಡಿವೈಡ್ ಮಾಡಿರ್ತೀವಿ. ಅದು ಯಾವ ರೀತಿಯ ನಾವು ಡಿಸೀಸ್ ಅಥವಾ ಏನ್ ಸೋ ಸೋಂಕನ್ನ ಸಸ್ಪೆಕ್ಟ್ ಮಾಡ್ತಿದೀವಿ ಅದ್ರ ಪ್ರಕಾರ ಇರುತ್ತೆ. ಕಾಮನ್ ಟೆಸ್ಟ್ಗಳು ಅಂದ್ರೆ

0: ಒಂದು ಯೂರಿನ್ ಟೆಸ್ಟ್, ಸಾಕಷ್ಟು ಇನ್ಫಾರ್ಮೇಶನ್ ನಮ್ಗೆ ಯೂರಿನ್ ಟೆಸ್ಟ್ ಅಲ್ಲೇನೆ ಸಿಗುತ್ತೆ. ಅದಕ್ಕೆ ಬಿಟ್ರೆ ಬ್ಲಡ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿರ್ತೀವಿ, ಕಿಡ್ನಿಗಳು ಎಷ್ಟು ಕೆಲಸ ಮಾಡ್ತಿದೆ ಅನ್ಬಿಟ್ಟು. ಅದಕ್ಕೆ ಬಿಟ್ರೆ ನಾರ್ಮಲ್ ನಾವು ಬ್ಲಡ್ ಎಷ್ಟಿದೆ, ಯಾಕಂದ್ರೆ ಕಿಡ್ನೀಸ್ ಇಂದ ಬ್ಲಡ್ ಉತ್ಪಾದನೆನು ಕಡಿಮೆ ಆಗುತ್ತೆ. ಸೊ ಸಿಬಿಸಿ ನೋಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಉಪ್ಪಿನಂಶ ಎಷ್ಟಿದೆ ಅಂತ ಎಲೆಕ್ಟ್ರೋಲೈಟ್ಸ್ ನೋಡ್ತೀವಿ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಕಿಡ್ನಿಗೆಲ್ಲ ಬೆಳವಣಿಗೆ ಸರಿಯಾಗಿ ಆಗಿದೆಯಾ ಇಲ್ಲ, ಸೈಜ್ ಕರೆಕ್ಟ್ ಆಗಿದ್ಯಾ ಇಲ್ಲ, ಈ ತರ ಇದೆಲ್ಲ ಲೆವೆಲ್ ಒನ್ ಟೆಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ನಾವು ಏನ್ ಡಿಸೀಸ್ ಥಿಂಕ್ ಮಾಡ್ತಿದೀವಿ ಅದ್ರ ಪ್ರಕಾರ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಸ್ಟ್ ಗಳು ಕೂಡ ಇದಾವೆ. ಹೆಸರು ಹೇಳ್ಬೇಕು ಅಂದ್ರೆ DMSS ಸ್ಕ್ಯಾನು, DTPA ಸ್ಕ್ಯಾನು, MRI ಸ್ಕ್ಯಾನು, MCU, ಅದು ತುಂಬಾ ದೊಡ್ಡ ದೊಡ್ಡ ಟೆಸ್ಟ್ ಗಳು ಇದಾವೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೋತಿರೋರನ್ನ ಅಲ್ಲಲ್ಲಿ ನೋಡ್ತೀವಿ. ಈಗ ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಅಗತ್ಯತೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೇಜಸ್ ಅಂತ ಡಿವೈಡ್ ಮಾಡಿರ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಯೂಶುವಲಿ ಸ್ಟೇಜ್ 5 ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ ಗೆ ಹೋದ ತಕ್ಷಣ ಮಕ್ಕಳಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ. ಅದು ಯಾವುದೇ ಒಂದ್ ರೋಗ ಅಂತ ಇಲ್ಲ, ಯಾಕಂದ್ರೆ ಯಾವುದೇ ಒಂದ್ ರೋಗ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಿದೆ ಅಂದ್ರೆ ನಿಧಾನಕ್ಕೆ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಕಿಡ್ನಿ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಿಲ್ಲ, ಮಗುದು ನಾರ್ಮಲ್ BP ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೀರಿನ ಅಂಶ ಉಪ್ಪಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಬೆಳವಣಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಒಂದ್ ಸ್ಟೇಜ್ ಬರುತ್ತೆ. ಸೊ ಆವಾಗ ಅನಿವಾರ್ಯವಾಗಿ ಡಯಾಲಿಸಿಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಕಿಡ್ನಿ ಮಾಡೋ ಫಂಕ್ಷನ್ ನಾವು ಮಷೀನ್ ಮೂಲಕ ಮಾಡಿಸ್ತಿರ್ತೀವಿ.
1: ಈ ಡಯಾಲಿಸಿಸ್ ಮಾಡೋದ್ರಿಂದ ಮತ್ತೆ ಕಿಡ್ನಿಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ?
0: ಇಲ್ಲ, ಅದು ಒಂದ್ ಮಿಸ್ಕನ್ಸೆಪ್ಷನ್. ಡಯಾಲಿಸಿಸ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗಿರೋ ಏಟ್ ಕಡಿಮೆ ಆಗಲ್ಲ, ಬರೀ ಕಿಡ್ನಿ ಫಂಕ್ಷನ್ ನಾವು ಡಯಾಲಿಸಿಸ್ ಮುಖಾಂತರ ಮಾಡ್ತೀವಿ ಹೊರತು ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಗೆ ಅದು ಹೆಲ್ಪ್ ಆಗಲ್ಲ.
1: ಒಂದ್ ವೇಳೆ ಚಿಕ್ಕ ಮಕ್ಕಳಲ್ಲಿ ಡಯಾಲಿಸಿಸ್ ಗೆ ಒಳಗಾಗುವ ಸಂದರ್ಭ ಬಂದ್ರೆ ನಂತರ ಅವರು ಜೀವನ ಪೂರ್ತಿ ಡಯಾಲಿಸಿಸ್ ಮೇಲೆ ಇರಬೇಕಾಗುತ್ತೆ?
0: ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ, ಬಟ್ ಕೆಲವೊಂದ್ಸರ್ತಿ ಏನಾಗುತ್ತೆ ಅಕ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವೊಂದ್ಸರ್ತಿ ಇನ್ಫೆಕ್ಷನ್ ಅಥವಾ ಯಾವುದೇ ಒಂದು ಡಿಸೀಸ್ ಕಿಡ್ನಿಲಿ ಲಾಸ್ಟ್ ಒಂದ್ ವಾರದಿಂದ ಆಗಿರುತ್ತೆ ಅಥವಾ ಒಂದ್ ಎರಡ್ ಮೂರ್ ದಿವಸದಲ್ಲೇನೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಕಿಡ್ನೀಸ್ಗಳು ಅಕ್ಯೂಟ್ ಆಗಿ ಕೆಲಸ ಮಾಡೋದ್ ಕಡಿಮೆ ಮಾಡಿರುತ್ತೆ. ಆ ಟೈಮಲ್ಲಿ ನಾವು ಡಯಾಲಿಸಿಸ್ ಒಂದ್ ಸಪೋರ್ಟಿವ್ ಅಂತ ಸ್ಟಾರ್ಟ್ ಮಾಡಿಕೊಂಡು ಆ ಕಿಡ್ನಿ ಬೇಸಿಕ್ ಆಗಿ ಏನ್ ಡಿಸೀಸ್ ಆಗಿದೆ ಅದರ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದ್ಸರ್ತಿ ಕಿಡ್ನೀಸ್ ರಿಕವರ್ ಆಗುತ್ತೆ. ಸೊ ಅದ್ ರಿಕವರ್ ಆಗೋವರೆಗೂ ಡಯಾಲಿಸಿಸ್ ಸಪೋರ್ಟಿವ್ ಮಾಡಿರ್ತೀವಿ. ಸೊ ಪ್ರತಿ ಸರ್ತಿ ಡಯಾಲಿಸಿಸ್ ಅಂದ್ರೆ ಲೈಫ್ ಲಾಂಗ್ ಅಂತ ಇರಲ್ಲ.
1: ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳಿದೀವಿ, ಇದು ಮಕ್ಕಳಲ್ಲಿ ಮಾಡುವಂತ ಅಗತ್ಯತೆ ಇರುತ್ತಾ ಅಥವಾ ಹೇಗೆ?
0: ಹೌದು, ಬೇಕಾಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಡಯಾಲಿಸಿಸ್ ಅಲ್ಲಿ ಇರೋದು ಕಷ್ಟ. ಒಂದ್ ಮಗುಗೆ ನಾವು ಡಯಾಲಿಸಿಸ್ ಇನಿಷಿಯೇಟ್ ಮಾಡಿದೀವಿ ಅಂದ್ರೆ ಅದು ಒಂದ್ ಟೆಂಪರರಿ ಟೈಮ್ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಪರಿಹಾರ ಅಂದ್ರೆ ಟ್ರಾನ್ಸ್ಪ್ಲಾಂಟ್. ಏನೆ ಯಾವುದೇ ಒಂದ್ ಮಗು 10 kg ಜಾಸ್ತಿ ಇದೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ವಯಸ್ಸಿಗಿನ್ನ ವೆಯ್ಟ್ ನೋಡ್ತಾರೆ, ಯಾಕಂದ್ರೆ ಅದು ಸೈಜ್ ಬೇಕಾಗುತ್ತೆ. ಯಾಕಂದ್ರೆ ನಾವು ದೊಡ್ಡವ್ರ ಕಿಡ್ನಿ ಮಗುವಲ್ಲಿ ಹಾಕಿರ್ತೀವಿ, ಸೊ ಮಗು ಹೊಟ್ಟೆಲ್ಲಿ ಅಷ್ಟು ಜಾಗ ಬೇಕಲ್ಲ ದೊಡ್ಡವ್ರ ಕಿಡ್ನಿ ಇಡ್ಸೋ ಹಂಗೆ. ಸೊ ಮಗು ವೆಯ್ಟ್ ಪ್ರಕಾರ ಇರುತ್ತೆ, ಯೂಶುವಲಿ 1 year ಅನ್ಕೊಳ್ಳಿ, 1 year ನಂತರ ಮಾಡಬಹುದು.
1: ಆದ್ರೆ ಇದು ಸಕ್ಸೆಸ್ ರೇಟ್ ಹೇಗಿದೆ?
0: ಸಕ್ಸೆಸ್ ರೇಟ್ ಆಕ್ಚುಲಿ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಚೆನ್ನಾಗಿರೋ ಮೆಡಿಕೇಶನ್ಸ್ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ, ಅದು ಕಿಡ್ನಿ ಫೇಲ್ ಆಗೋದಕ್ಕೆ ಬಿಡದೆ ಇರೋ ತರ. ಸೊ ಯೂಶುವಲಿ 90% ಮಕ್ಕಳು 5 ವರ್ಷವರೆಗೂ ಚೆನ್ನಾಗಿರ್ತಾರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನೋಡಿ, ಯಾವುದೇ ಒಂದ್ ಕಿಡ್ನಿ ಪರ್ಮನೆಂಟ್ ಇರಲ್ಲ. ಯಾರೋ ದೊಡ್ಡ ಯೂಶುವಲಿ ಕಿಡ್ನಿ ಯಾರು ಕೊಟ್ಟಿರ್ತಾರೆ ಹೇಳಿ, ಗ್ರ್ಯಾಂಡ್ ಮದರ್, ಅಜ್ಜಿ ತಾತನು ಕೊಟ್ಟಿರ್ತಾರೆ ಮಗುವಿಗೆ. ಅಜ್ಜಿ ತಾತದ ಕಿಡ್ನಿ ಅಂದ್ರೆ ಆಲ್ರೆಡಿ ಅದು ವಯಸ್ಸಾಗಿರೋ ಕಿಡ್ನಿನೇ, ಸೊ ಅದರ ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಸೊ ಯೂಶುವಲಿ ಒಂದ್ 5 ವರ್ಷ, ಮ್ಯಾಕ್ಸಿಮಮ್ ಒಂದ್ 10 ವರ್ಷ ಬರುತ್ತೆ. 90% 5 ವರ್ಷ ನೋಡಿರ್ತೀವಿ ನಾವು, 10 ವರ್ಷ ಹೋಗೋದು ಬರೀ 50% ಮಕ್ಕಳು ಮಾತ್ರ. ಅದಾದ್ಮೇಲೆ ಮತ್ತೆ ರೀಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ.
1: ಹೌದು, ಮಲ್ಟಿಪಲ್ ಟ್ರಾನ್ಸ್ಪ್ಲಾಂಟ್ಗಳಾಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಅಂತ ಮಕ್ಕಳಲ್ಲಿ ನಾವು ಮಾತಾಡ್ತಿದೀವಲ್ಲ, ಒಂದು ಕಿಡ್ನಿ ಆರೋಗ್ಯವಾಗಿದ್ದು ಇನ್ನೊಂದು ಕಿಡ್ನಿ ಸಮಸ್ಯೆ ಒಳಗಾಗೋ ಸಾಧ್ಯತೆ ಇರುತ್ತಾ, ಅಥವಾ ಸಮಸ್ಯೆ ಬಂದ್ರೆ ಎರಡು ಕಿಡ್ನಿಗೆ ಸಮಸ್ಯೆ ಬರುತ್ತಾ?
0: ಇಲ್ಲ, ಸಿಂಗಲ್ ಕಿಡ್ನಿಗೆ ಅಫೆಕ್ಟ್ ಆಗುವಂತ ಡಿಸೀಸಸ್ ಗಳು ಇದಾವೆ. ಒಂದೇ ಕಿಡ್ನಿ ಅಫೆಕ್ಟ್ ಆಗಿದ್ದು ಇನ್ನೊಂದ್ ಕಿಡ್ನಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗುದು ಬೆಳವಣಿಗೆ ಮತ್ತೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಮಗು ತರಾನೇ ಇರುತ್ತೆ.
1: ಹಾಗಾದ್ರೆ ಪೋಷಕರು ಯಾವ ರೀತಿ ಅದನ್ನ ಗಮನಿಸಬೇಕು?
0: ಅದು ಅಂದ್ರೆ ಅದು ಯೂಶುವಲಿ ಹೆಂಗಾಗುತ್ತೆ, ಸಿಂಗಲ್ ಕಿಡ್ನಿ ಇರೋದು ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಗೊತ್ತಾಗಿರುತ್ತೆ. ಸ್ಕ್ಯಾನ್ ಗಳಲ್ಲಿ ಅಥವಾ ಯಾವ್ದೋ ಬೇರೆ ರುಟೀನ್ ಸ್ಕ್ಯಾನ್ ಗಳಲ್ಲಿ ಸಿಂಗಲ್ ಕಿಡ್ನಿ ಇರೋದು ಗೊತ್ತಾಗಿರುತ್ತೆ. ಸೊ ಹಂಗ್ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಏನೋ ಒಂದು ಹೊಟ್ಟೆ ನೋವಾಯ್ತೋ ತಲೆನೋವಾಯ್ತೋ ಒಂದ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಅದೆಲ್ಲ ಕಿಡ್ನಿ ಮೇಲೆ ಅಸರ್ ಆಗುತ್ತೆ. ಸೊ ಈ ತರ ಮೆಡಿಕೇಶನ್ಸ್ ನ ಸ್ವಂತ ಏನು ತಗೊಳಕ್ ಹೋಗ್ಬಾರ್ದು, ಡಾಕ್ಟರ್ ಕನ್ಸಲ್ಟೇಷನ್ ಇಂದ ತಗೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಅದೆಲ್ಲ ಹೇಳದ್ನಲ್ಲ ನಾನು, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಹೆವಿ ಪ್ರೋಟೀನ್ಸ್ ಅವಾಯ್ಡ್ ಮಾಡ್ಬೇಕು.

0: ಮೇಲೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಆಟ ಇದ್ರಿಂದ ಹೊಟ್ಟೆ ಮೇಲೆ ಏಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಒಂದೇ ಕಿಡ್ನಿ ಇರೋದು. ಹೊಟ್ಟೆಗೇನಾದ್ರೂ ಏಟ್ ಆಗಿ ಕಿಡ್ನಿ ಮೇಲೆ ಅಸರ್ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಇರಬಹುದು. ಸೊ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳು ನಾರ್ಮಲ್ ಮಕ್ಕಳ ತರಾನೇ ಬೆಳೀತಾರೆ.
1: ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ. ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂದ್ರೆ ಪೋಷಕರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಕಿಡ್ನಿ ಸಂಬಂಧಪಟ್ಟ ಹಾಗೆ?
0: ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವೆಲ್ಲರೂ ನೋಡಿರ್ತೀವಿ ಇವಾಗ ಎಲ್ಲರೂ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಅದ್ರ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ಕಿಡ್ನಿ ಹೆಲ್ತ್ ಮೇಲೆ ಯಾರು ಕಾನ್ಸಂಟ್ರೇಟೇ ಮಾಡೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ. ನಾವು ಒಂದ್ ಮಗುಗೆ ಚಿಕ್ಕಂದಿನಿಂದಾಗ್ಲೇನೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಹೆಲ್ದಿ ಯೂರಿನ್ ಹ್ಯಾಬಿಟ್ಸ್ ನ ಹಾಕ್ತಾ ಬಂದ್ರೆ ದೊಡ್ಡವರಾದ್ಮೇಲೆ ಕೂಡ ಅದನ್ನ ಹೇಳೋದ್ ಅಗತ್ಯ ಬೀಳಲ್ಲ, ಅವ್ರ ಸ್ವಂತ ತನಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮಗು ಒಮ್ಗೆ 20-25 ವರ್ಷ ಆದ್ಮೇಲೆ ಇಲ್ಲ ತಿನ್ಬೇಡ, ಇತ್ತಿನ್ನು ಇದು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿದ್ರೆ ಯಾರು ಫಾಲೋ ಮಾಡಲ್ಲ. ಸೊ ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೇನೆ ತಂದೆ ತಾಯಿಗಳು ಒಳ್ಳೆ ಹ್ಯಾಬಿಟ್ಸ್ ಹಾಕ್ಬೇಕು, ಅವಾಗ್ಲೇನೆ ಮುಂದೆ ದೊಡ್ಡವರಾದ್ಮೇಲೆ ಹೆಲ್ದಿ ಅಡಲ್ಟ್ಸ್ ಆಗಿ ಬೆಳೀತಾರೆ.
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಈ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥವರು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ PMFBY ಅಂತೇಳಿ ನಾವು ಆಂಗ್ಲ ಭಾಷೆನಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ

0: ಎಫ್ಐಡಿ ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ. ಅದು ಎಫ್ಐಡಿ ಕಡ್ಡಾಯವಾಗಿ ಬೇಕಾಗುತ್ತೆ. ಎಫ್ಐಡಿ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. ಎಫ್ಐಡಿ ಕಡ್ಡಾಯವಾಗಿ ಬೇಕು. ಅವರ ಆ ಎಫ್ಐಡಿ ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು? ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಐದಾರು ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ. ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಅಂತ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಅವ್ನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢ

0: ಪಡಿಸ್ಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ

ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ

0: ಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ ಎರಡು ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರೀ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತಾಸ್ತ್ರ ಜಾಲದ ವಿರುದ್ಧ ದಮನ ನಡೆಸಿದ ನಾಲ್ವರು ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಎರಡು ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತ್ನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ

0: ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ಧ ಗೆದ್ದು ಪ್ರೀಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲು ಗಳಿಸಿ ಜಯದ ರೂವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸಮಯ 1:12. ಸ್ವರ ಮಾಧುರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.

0: ಇದುವರೆಗೆ ಮೌನೇಶ್ ಕುಮಾರ್ ಚಾವಣಿಯವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ, ಆಕಾಶವಾಣಿ ಮಂಗಳೂರು. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान.
2: निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार.
3: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
1: जन जन का रखे ध्यान, टीबी मुक्त भारत अभियान.
2: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
4: ಪ್ಲಾಟ್ಫಾರ್ಮ್ ನಂಬರ್ 2 ಸಿ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
5: ನಾನೆಲ್ಲಿದ್ದೀನಿ?
6: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
7: ಬುದ್ಧಿ ಚಾರ್ಜ್ ಮಾಡೋ.
8: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
7: ನೋಡಿದ್ಯಾ
6: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
8: ಈಗೇನ್ ಮಾಡ್ತೀಯಾ?
6: ಫ್ರೀ ವೈಫೈ ಇದೆಯಲ್ಲ.
7: ಪೆದ್ದು ಸುಧಾರಿಸ್ಕೋ.
8: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
6: ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್.
8: ಆರ್ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಕೇಳುಗರೆ, ಕಳೆದ ಭಾನುವಾರ ಅಂದರೆ ಜೂನ್ 28ರಂದು ಆಕಾಶವಾಣಿಯಲ್ಲಿ ಪ್ರಸಾರವಾದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿದ್ದೀರಿ ಅಂತ ಅಂದುಕೊಳ್ಳುತ್ತೇನೆ. ಮಾನ್ಯ ಪ್ರಧಾನಿಯವರು ಮನ್ ಕಿ ಬಾತ್ನಲ್ಲಿ ಮೇಘಾಲಯದ ಬೇರು ಸೇತುವೆ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ದು ನನ್ನ ಗಮನ ಸೆಳೆಯಿತು. ಈ ಬಗ್ಗೆ ಹೆಚ್ಚು ತಿಳಿಯಲು ಹಲವಾರು ಪುಸ್ತಕ, ಸುದ್ದಿಪತ್ರಿಕೆ ಮಾತ್ರವಲ್ಲ ಅಂತರ್ಜಾಲದಲ್ಲೂ ಹುಡುಕಿದೆ. ಮೇಘಾಲಯದ ಬಗ್ಗೆ ನಾನು ತಿಳಿದುಕೊಂಡ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಈ ದಿನ ಹಂಚಿಕೊಳ್ಳುತ್ತಿದ್ದೇನೆ. ಪ್ರಾಚೀನ ನಾಗರಿಕತೆಯ ಕಾಲದಿಂದಲೂ ಜನವಸತಿ ಹೊಂದಿರುವ, ಬ್ರಿಟಿಷರ ಬೇಸಿಗೆ ಗಿರಿಧಾಮವೆನಿಸಿದ್ದ 1972ರಲ್ಲಿ ರಾಜ್ಯದ ಸ್ಥಾನ ಮಾನ ಪಡೆದ ಮೇಘಾಲಯ ಹೆಸರೇ ಹೇಳುವಂತೆ ಮೋಡಗಳ ವಾಸಸ್ಥಾನ. ಬೆಟ್ಟ, ಗುಡ್ಡ, ನದಿ, ಜಲಪಾತಗಳಿಂದ ಕೂಡಿದ, ದೇಶದಲ್ಲೇ ಅತ್ಯಂತ ಶೀತಲ ಹವಾಮಾನ ಹೊಂದಿರುವ ತಂಪು ಸ್ವರ್ಗ, ಜಗತ್ತಿನಲ್ಲೇ ಅತ್ಯಧಿಕ ಮಳೆ ಬೀಳುವ ಚಿರಾಪುಂಜಿ ಇರುವುದು ಮೇಘಾಲಯದಲ್ಲಿ.

ಅಜಯ್ ವಾರಿಯರ್ ಹಾಡಿದ ರಮ್ಯಾ ಚಿತ್ರದ ಗೀತೆ ಕೇಳಿದಿರಿ. ಕೇಳುಗರೆ, ಜೀವಂತ ಬೇರು ಸೇತುವೆಗಳು ಮೇಘಾಲಯದ ಇನ್ನೊಂದು ವೈಶಿಷ್ಟ್ಯ. ಅರಳಿಮರ, ರಬ್ಬರ್ ಮರಗಳ ಬೇರು ಬಿಳಲುಗಳನ್ನು ಸೇತುವೆಯಾಕಾರದಲ್ಲಿ ಬೆಳೆಸಿ ಗ್ರಾಮಗಳ ನಡುವೆ ಸಂಪರ್ಕ ಕಲ್ಪಿಸುವ ಕಲೆ ಈ ರಾಜ್ಯದ ಖಾಸಿ ಮತ್ತು ಜಯಂತಿಯ ಬುಡಕಟ್ಟಿನವರಿಗೆ ಕರಗತ. ಒಂದೊಂದು ಬೇರು ಸೇತುವೆ ನಿರ್ಮಾಣಕ್ಕೆ 20-30 ವರ್ಷ ಬೇಕಾಗುತ್ತದೆಯಂತೆ. ಇದೊಂದು ಪರಂಪರಾಗತ ಪರಿಸರ ಸ್ನೇಹಿ ಹಾಗೂ ಶತಮಾನಗಳ ಕಾಲ ಬಾಳಿಕೆ ಬರುವ ದೀರ್ಘಕಾಲೀನ ಜೀವಂತ ಸೇತುವೆ. ಇದಕ್ಕೆ ಯುನೆಸ್ಕೋ ಮನ್ನಣೆ ಕೂಡ ಸಿಕ್ಕಿದೆ. ರಾಜ್ಯದ ಖಾಸಿ ಮತ್ತು ಜಯಂತಿಯ ಬೆಟ್ಟಗಳಲ್ಲಿ ಅನೇಕ ಬೇರು ಸೇತುವೆಗಳಿದ್ದು, ನಾನ್ ಗ್ರಿಯಾಟ್ನಲ್ಲಿರುವ ಸುಮಾರು 200 ವರ್ಷ ಹಳೆಯದಾದ ಡಬಲ್ ಡೆಕ್ಕರ್ ಬೇರು ಸೇತುವೆ, ಅಂದರೆ ಒಂದೇ ಕಡೆ ಕೆಳಗೊಂದು ಮೇಲೊಂದು ಇರುವ ಸೇತುವೆ ವಿಶ್ವಪ್ರಸಿದ್ಧವಾಗಿದೆ. ಸೀಜ್ ಗ್ರಾಮದ ಉಮಕಾರ್ ಎಂಬಲ್ಲಿರುವ ಜೀವಂತ ಬೇರು ಸೇತುವೆಯನ್ನು ನಿರ್ಮಿಸಿರುವ ಹ್ಯಾಲಿವಾರ್ ಈ ವರ್ಷದ ಪದ್ಮಶ್ರೀ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. 70 ವರ್ಷದ ಹ್ಯಾಲಿವಾರ್ ತಮ್ಮ 10ನೇ ವಯಸ್ಸಿನಿಂದ ಬೇರು ಸೇತುವೆ ನಿರ್ಮಾಣದಲ್ಲಿ ತೊಡಗಿದ್ದು, ಈವರೆಗೆ 3 ಅಂತಹ ಸೇತುವೆ ನಿರ್ಮಿಸಿದ್ದಾರೆ.

ನಂದಿತಾ ಹಾಡಿದ ನಮ್ಮ ಪ್ರೀತಿ ಶಾಶ್ವತ ಚಿತ್ರದ ಗೀತೆ ಕೇಳಿದಿರಿ. ಕೇಳುಗರೆ, ಮೇಘಾಲಯ ಮೂಲತಃ ಕೃಷಿ ಪ್ರಧಾನ ರಾಜ್ಯ. ಅಕ್ಕಿ, ಅಡಕೆ, ಬಾಳೆ, ಕಾಳುಮೆಣಸು, ವೀಳ್ಯದೆಲೆ, ಆಲೂಗೆಡ್ಡೆ, ಅನಾನಸು, ಪಪ್ಪಾಯ, ಕಿತ್ತಳೆ, ಶುಂಠಿ, ಅರಿಶಿಣ ಮೊದಲಾದ ಬೆಳೆ ಹೆಚ್ಚಾಗಿ ಬೆಳೆಯುತ್ತಾರೆ. 80% ಜನ ಕೃಷಿಕರು. ಬಿದಿರು ಕೃಷಿ ಹೆಚ್ಚಾಗಿದ್ದು ಗುಡಿ ಕೈಗಾರಿಕೆಗಳು ಆದಾಯದ ಮೂಲವಾಗಿವೆ. ಮೇಘಾಲಯದ ಸ್ಫಟಿಕ ಶುದ್ಧ ನದಿಗಳು, ಜೀವಂತ ಬೇರು ಸೇತುವೆಗಳು, ನಯನ ಮನೋಹರ ಜಲಪಾತಗಳು, ವಿಸ್ತಾರವಾದ ಕಣಿವೆಗಳು, ಶೀತಲ ಹವಾಮಾನದ ಆಹ್ಲಾದಕರ ಅನುಭವ ಪಡೆಯಲು ವಿಶ್ವದ ಎಲ್ಲೆಡೆಯಿಂದ ಪ್ರವಾಸಿಗರು ಬರುತ್ತಾರೆ.

ಮಾರಕಾಸ್ತ್ರ ಚಿತ್ರಕ್ಕಾಗಿ ವಿ ನಟರಾಜ್ ಹಾಡಿದ ಗೀತೆ ಕೇಳಿದಿರಿ. ಕೇಳುಗರೆ, ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಂತ ವಿರಳ ಹಾಗೂ ವಿಶೇಷವಾದ ಸಂಗತಿ ಎಂದರೆ ಮೇಘಾಲಯ ಶಾಂತಿ ನೆಮ್ಮದಿಯ ಆಲಯವಾಗಿರುವುದು. ಇಲ್ಲಿ ಅಪರಾಧ ಚಟುವಟಿಕೆಗಳು ಬಹಳ ಕಡಿಮೆ. ಅದರಲ್ಲೂ ರಾಜಧಾನಿ ಶಿಲ್ಲಾಂಗ್ ಅಪರಾಧ ಶೂನ್ಯ ನಗರವಂತೆ. ಆರ್ಥಿಕತೆಯ ಮೂಲ ಕೃಷಿ ಮತ್ತು ಪ್ರವಾಸೋದ್ಯಮ. ಪ್ರವಾಸಿಗಳಿದ್ದಲ್ಲಿ ಭಿಕ್ಷುಕರ ಕಾಟವಿರುತ್ತದೆ. ಆದರೆ ಪ್ರವಾಸಿಗರ ಸ್ವರ್ಗ ಮೇಘಾಲಯದಲ್ಲಿ ಎಲ್ಲೂ ಭಿಕ್ಷುಕರು ಕಾಣುವುದಿಲ್ಲವಂತೆ. ಪ್ರವಾಸಿಗರ ಬಳಿ ಯಾರೂ ಹಣಕ್ಕಾಗಿ ಪೀಡಿಸುವುದಿಲ್ಲ. ಇಲ್ಲಿನ ಬುಡಕಟ್ಟು ಜನರಲ್ಲಿ ಆತ್ಮಗೌರವ ಜಾಸ್ತಿ. ಹಾಗಾಗಿ ಇಲ್ಲಿ ಎಲ್ಲರೂ ದುಡಿದು ತಿನ್ನಲು ಬಯಸುತ್ತಾರೆಯೇ ವಿನಃ ಭಿಕ್ಷಾಟನೆ ಮಾಡುವುದಿಲ್ಲ ಅಂತ 2024 ಮೇಘಾಲಯದ ರಾಜ್ಯಪಾಲರಾಗಿರುವ ಕನ್ನಡಿಗ ಸಿಎಚ್ ವಿಜಯಶಂಕರ್ ಅವರು ಒಂದೆಡೆ ಹೇಳಿದ್ದಾರೆ.

ಸಂಗಡಿಗರೊಂದಿಗೆ ಬಿಆರ್ ಛಾಯಾ ಮತ್ತು ಬಿವಿ ಕಾರಂತ್ ಹಾಡಿದ ನಕ್ಕಳ ರಾಜಕುಮಾರಿ ಚಿತ್ರದ ಗೀತೆ ಕೇಳಿದಿರಿ. ಕೇಳುಗರೆ, ಮೇಘಾಲಯ ಮಾತೃಪ್ರಧಾನ ರಾಜ್ಯ. ಇಲ್ಲಿ ಜನಿಸುವ ಮಕ್ಕಳು ತಂದೆಯ ಬದಲು ತಾಯಿಯ ಕುಲನಾಮ ಅರ್ಥಾತ್ ಸರ್ನೇಮ್ ಬಳಸುತ್ತಾರೆ. ಆಸ್ತಿ ಹಕ್ಕು ಕೂಡ ಕುಟುಂಬದ ಅತ್ಯಂತ ಕಿರಿಯ ಮಗಳಿಗೆ ವರ್ಗಾವಣೆಯಾಗುವುದು ವಿಶೇಷ. ಗಂಡು ಮಕ್ಕಳಿಗೆ ಆಸ್ತಿ ಹಕ್ಕು ಇರುವುದಿಲ್ಲ. ಬದಲಿಗೆ ವಿವಾಹದ ಬಳಿಕ ಗಂಡು ಮಗ ಹುಟ್ಟಿದ ಮನೆ ತೊರೆದು ಅತ್ತೆಯ ಮನೆ ಸೇರಿಕೊಳ್ಳುತ್ತಾನೆ. ಮೇಘಾಲಯದಲ್ಲಿ ರಾಜಕೀಯ ಅಧಿಕಾರ ಎಲ್ಲೆಡೆಯಂತೆ ಪುರುಷ ಪ್ರಧಾನವಾಗಿದ್ದರೂ ಸಮಾಜ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಹೆಣ್ಣು ಹೇಳಿದ್ದೇ ಶಾಸನ. ಕೃಷಿಯಿಂದ ಉದ್ಯೋಗದವರೆಗೆ ಹೆಣ್ಮಕ್ಕಳ ಪಾಲ್ಗೊಳ್ಳುವಿಕೆಯೇ ಜಾಸ್ತಿ. ವರದಕ್ಷಿಣೆಯ ಪಿಡುಗಿಲ್ಲ. ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮಹಿಳಾ ಸಬಲೀಕರಣ ಸಹಜವಾಗಿಯೇ ಮೇಘಾಲಯದಲ್ಲಿ ಸಾಧ್ಯವಾಗಿದೆ.

ಅಪೂರ್ವ ಜೋಡಿ ಚಿತ್ರದ ಗೀತೆ ಕೇಳಿದಿರಿ. ಕೇಳುಗರೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪರ್ಯಾಯವಾಗಿ ಮೇಘಾಲಯದಲ್ಲಿ ಸ್ವಾಯತ್ತ ಸ್ಥಳೀಯ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿದೆ. ಬುಡಕಟ್ಟು ಜನರ ಪ್ರದೇಶ ಸಂಸ್ಕೃತಿ ಆಚರಣೆಗಳನ್ನು ಸಂರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಭಾರತದ ಸಂವಿಧಾನದ 6ನೇ ಪರಿಚ್ಛೇದದ ಅನ್ವಯ ಮೇಘಾಲಯ, ಅಸ್ಸಾಂ, ತ್ರಿಪುರ, ಮಿಜೋರಾಂ ರಾಜ್ಯಗಳಿಗೆ ಸ್ವಾಯತ್ತ ಜಿಲ್ಲಾ ಸಮಿತಿ ಮೂಲಕ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗದ ಅಧಿಕಾರ ನೀಡಲಾಗಿದೆ. ಮೇಘಾಲಯದಲ್ಲಿ ಖಾಸಿ, ಗಾರೋ ಮತ್ತು ಜಯಂತಿಯಾ ಬೆಟ್ಟಗಳ 3 ಜಿಲ್ಲಾ ಸಮಿತಿಗಳು ಅಸ್ತಿತ್ವದಲ್ಲಿದ್ದು ಇವು ಭೂಮಿ, ಅರಣ್ಯ, ನೀರು, ಕೃಷಿ, ಉತ್ತರಾಧಿಕಾರ ಹಾಗೂ ಗ್ರಾಮಾಡಳಿತದ ಕಾನೂನು ರೂಪಿಸುವ ಅಧಿಕಾರ ಹೊಂದಿವೆ. ಇವರುಗಳಿಗೆ ರಾಜ್ಯಪಾಲರು ಮೇಲುಸ್ತುವಾರಿಯಾಗಿರುತ್ತಾರೆ. ಪ್ರಸ್ತುತ ಮೇಘಾಲಯದಲ್ಲಿ ಕನ್ನಡಿಗರಾದ ಸಿಎಚ್ ವಿಜಯಶಂಕರ್ ಅವರು ರಾಜ್ಯಪಾಲರಾಗಿದ್ದಾರೆ.

ಸಂಗಡಿಗರೊಂದಿಗೆ ಮಂಜುಳಾ ಗುರುರಾಜ್ ಹಾಡಿದ ಪ್ರತಾಪ್ ಚಿತ್ರದ ಗೀತೆ ಕೇಳಿದಿರಿ. ಕೇಳುಗರೆ, ಬ್ರಿಟಿಷರು ಈ ದೇವಭೂಮಿಯನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆದರು. ಪ್ರವಾಸಿಗರು ನಮ್ಮ ಕೊಡಗಿನೊಂದಿಗೆ ಹೋಲಿಸಿದರು. ಕಣ್ಸೆಳೆಯುವ ಬೆಟ್ಟಗಳು, ರುದ್ರ ರಮಣೀಯ ಕಣಿವೆಗಳು, ಎತ್ತರದ ಪ್ರಸ್ಥಭೂಮಿಗಳು, ಸ್ಫಟಿಕದಂತೆ ಹೊಳೆಯುವ ಶುದ್ಧ ನೀರಿನ ನದಿಗಳು, ಅಯಸ್ಕಾಂತದಂತೆ ಆಕರ್ಷಿಸುವ ಜಲಪಾತಗಳು, ಹಚ್ಚ ಹಸಿರಿನ ಪ್ರಾಕೃತಿಕ ಸಿರಿವಂತಿಕೆಯ ಈಶಾನ್ಯ ಭಾರತದ ಸಪ್ತ ಸೋದರಿಯರ ಪೈಕಿ ಬೆಡಗಿನ ಸಿರಿಯೆನಿಸಿದ ರಾಜ್ಯವೇ ಅಕ್ಷರಶಃ ಮೋಡಗಳ ಸ್ವರ್ಗವೆನಿಸಿದ ಮೇಘಾಲಯ. ನಮ್ಮ ನಿಮ್ಮೆಲ್ಲರ ಪ್ರವಾಸದ ಪಟ್ಟಿಯಲ್ಲಿ ಸೇರಿಸಿಕೊಳ್ಳೋಣ ಅಂತ ಹೇಳುತ್ತಾ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಅಂಗಾರೆ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ರಚನೆಗೆ ಅನು ಮಲಿಕ್ ಸ್ವರ ಸಂಯೋಜಿಸಿದ್ದಾರೆ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣಾ ಸತೀಶ್. ಮುಖ್ಯಾಂಶಗಳು: ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ಧವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ

0: ಫಾಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಾಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150 ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ HV ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು. ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. KSCA ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ. ಕಾಡು ಔಡಲ ಬೀಜ ಸೇವಿಸಿ 25 ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ DDPI RS ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ

0: ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಸಮಯ 2:40. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಚಂಡ ಚಿತ್ರದ ಗೀತೆ. ಗೀತ ರಚಿಸಿ ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಗಾಯಕ ಜೋಡಿ ಕುಮಾರ್ ಸಾನು ಮತ್ತು ಶ್ರೇಯಾ ಘೋಷಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಚಿರಬಾಂಧವ್ಯ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ.
2: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
3: ಧನಂಜಯ
4: ದೇವಾಂ,
3: ತಾಮ್ರಧ್ವಜನ ಸಾಹಸವನ್ನ ನೋಡಿದೆಯಲ್ಲ,
4: ನಿಜ ದೇವ,
3: ನಮ್ಮ ಬಲವನ್ನೆಲ್ಲ ಮೂರ್ಛೆಗೊಳಿಸಿ ನಮ್ಮನ್ನು ಸಹ ಧುರದಲ್ಲಿ ಸೋಲಿಸಿ ಮೈ ಮರೆಸಿದಂತಹ ಅವನ ಸಾಹಸವನ್ನ ಯಾರೂ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದುದೇ.
4: ಹೌದು ದೇವ, ನಮ್ಮನ್ನು ಸೋಲಿಸಿದ್ದು ಮಾತ್ರವಲ್ಲ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
5: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 08024. ಮೊಬೈಲ್ 8277730000. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
1: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
8: ಯಾರು ತಿಳಿಯರು ನಿನ್ನ ಭುಜಬಲ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5:00 ಜನಪದ ಸಂಗೀತ, ಕಡ್ತಲ ಚನ್ನಬೆಟ್ಟಿನ ರಘುಪರವ ಮತ್ತು ಅವರ ಪತ್ನಿ ವಸಂತಿ ಪರವ ಅವರಿಂದ ಬೈದರ್ಕಳ ಪಾಡ್ದನದ 2ನೇ ಭಾಗ. 5:30 ಹಿಂದಿ ಚಿತ್ರಗೀತೆಗಳು. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ವಾಣಿಯಲ್ಲಿ ಪಶುವೈದ್ಯಕೀಯ ಶಿಕ್ಷಣದ ಪ್ರವೇಶಾತಿ ಹಾಗೂ ಶಿಕ್ಷಣದ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಂಸಿ ಶಿವಕುಮಾರ್ ಅವರೊಂದಿಗೆ ಗಾಯತ್ರಿ ಎಂ ನಡೆಸಿರುವ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕನ್ನಡ ಚಿತ್ರಗೀತೆಗಳು. 7:45 ರಾತ್ರಿ 8:00 ಕನ್ನಡ ಯುವವಾಣಿಯಲ್ಲಿ ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಳಿಕ ಭುವನ ಅವರಿಂದ ದೇವರ ನಾಮಗಳು, ನಂತರ ಪ್ರೀತಂ ಅವರಿಂದ ಕವನ ವಾಚನ ಪ್ರಸಾರವಾಗಲಿದೆ. ರಾತ್ರಿ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಯುವಜನ ಆನೆ ಮನ ವಿಚಲಿತ ಜಾವಚೆ, ವೆಂಕಟೇಶ್ ನಾಯಕ್ ಅವರಿಂದ ಭಾಷಣ. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. 9:30 ಕನ್ನಡ ಭಾರತಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಯಿಗಾಡ್ ಟಿಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ ಕೇಳುವಿರಿ. 10:30 ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನಲ್ಲಿ ನಡೆಯಲಿರುವ ICC T20 ಮಹಿಳೆಯರ ವಿಶ್ವಕಪ್ 2ನೇ ಸೆಮಿಫೈನಲ್ ಕ್ರಿಕೆಟ್

0: ಪಂದ್ಯಾಟದ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಈ ನಡುವೆ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿದೆ. ಇವು ನಮ್ಮ ನಿಲಯದಿಂದ ಇಂದು ಸಾಯಂಕಾಲದ ಪ್ರಸಾರದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
1: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

ಆಕಾಶವಾಣಿ ಮಂಗಳೂರು, ಸಮಯ 3:12 ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. 5:00 ನಮ್ಮ ಮುಂದಿನ ಪ್ರಸಾರ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 5:05. ಮೀಡಿಯಂ ವೇವ್ನ ತರಂಗಾಂತರ 225.5 meters, 1089 kilohertz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 megahertz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿ ನಾರಾಯಣ್. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ

0: ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಭರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾರ್ದನದ ಎರಡನೆಯ ಭಾಗ.

0: ಇದುವರೆಗೆ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾರ್ದನದ ಎರಡನೆಯ ಭಾಗವನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಡಾನ್ ಚಿತ್ರಕ್ಕಾಗಿ ಅಲಿಶಾ ಚೆನ್ನೈ, ಮಹಾಲಕ್ಷ್ಮಿ ಅಯ್ಯರ್ ಮತ್ತು ಸೋನು ನಿಗಮ್ ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರೇ ಶಂಕರ್ ಇಶಾನ್ ಲಾಯ್.

ಮುಂದೆ ಕೇಳೋಣ ಫನಾ ಚಿತ್ರಕ್ಕಾಗಿ ಸೋನು ನಿಗಮ್, ಸುನಿತಿ ಚೌಹಾನ್ ಹಾಗೂ ಅಮೀರ್ ಖಾನ್ ಕಾಜಲ್ ಹಾಡಿರುವ ಗೀತೆ. ಪ್ರಸೂನ್ ಜೋಶಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜತಿನ್ ಲಲಿತ್.

0: अधूरे हम, मगर अब चांद पूरा है फलक पे और अब पूरे हैं हम।
1: ಈಗ ಕೇಳೋಣ ಗ್ಯಾಂಗ್ಸ್ಟರ್ ಚಿತ್ರಕ್ಕಾಗಿ ಜುಬೀನ್ ಹಾಡಿರುವ ಗೀತೆ. ಸೈಯದ್ ಕದ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರೀತಮ್.

ಮುಂದೆ ಕೇಳೋಣ ಗೋಲ್ಮಾಲ್ ಚಿತ್ರಕ್ಕಾಗಿ ಶೇಖರ್ ಮತ್ತು ಸ್ನೇಹ ಪಂಥ ಹಾಡಿರುವ ಗೀತೆ. ವಿಶಾಲ್ ದದ್ಲಾನಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಶೇಖರ್.

ಮುಂದೆ ಕೇಳೋಣ ಕಬಿ ಅಲ್ವಿದಾನ ಕೆಹನ ಚಿತ್ರಕ್ಕಾಗಿ ಶಂಕರ್ ಮಹದೇವನ್, ಮಹಾಲಕ್ಷ್ಮಿಯಯ್ಯರ್ ಹಾಗೂ ಶಾನ್ ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶಂಕರ್ ಇಶಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೃಷ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಇಬ್ರಾಹಿಂ ಆಶಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜೇಶ್ ರೋಷನ್.

0: ಇದೀಗ ತುಳು ಸುದ್ದಿ ಸಾರಾಂಶ ಕೇಳುವಿರಿ.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದನಾರು ಸೌಮ್ಯ ಉರ್ವಸ್ಟೋರ್. ದಕ್ಷಿಣ ಕನ್ನಡ ಜಿಲ್ಲೆಡೆ ದೊರೆಯಿನ ಭಾರಿ ಬರ್ಸೋರ್ದಾದು ಕುಡ್ಲದ ನಾಗೋರಿ ಕೈತಲು ಕಂಪೌಂಡು ಗೋಡೆ ಜರಿದು ಇಲ್ಲುಲೆನ ಮಿತ್ತು ಬೋರ್ದಿನೆರ್ದಾತ್ರ ಮೂಜಿ ಜನ ಜೀವ ಕಳೆಯೊಂದಿರು. ಘಟನೆಡು ಮೂಜಿ ಜನಕ್ಕೂ ಗಾಯ ಆದಿತ್ತದು, ಆಸ್ಪತ್ರೆಗೂ ದಾಖಿಲು ಮಲ್ತದುಂಡು. ಈ ಘಟನೆ ಆವೊಂದಿತ್ತಿಲೆಕ್ಕನೆ ರಕ್ಷಣೆದ ಪಟ್ಲಮುಲು ಬತ್ತದು ಕಾರ್ಯಾಚರಣೆ ಮಲ್ತದು ಗೋಡೆ ಜರಿದು ಬೋರ್ದಿನ ಮಣ್ಣದ ಅಡಿಟ್ಟು ತಿಕ್ಕದು ಬೋರ್ದಿನಕ್ಲು ನೆಟ್ಟು ಮೂಜಿ ಜನನು ಪಿದೈದೈದಿರು. ಘಟನೆದ ಪಿರವುಡು ಡೆಲ್ಲಿ ತಿರ್ಗಾಟೋಡು ಉಪ್ಪುನ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಮೇರು ತನ್ನ ತಿರ್ಗಾಟನು ಉಂತಾದೆರು. ಕೂಡ್ಲೆ ಪರಿಹಾರ ಕೈಕೊನ್ನಂಚ ಜಿಲ್ಲಾಧಿಕಾರಿಲೆಗೂ ಸೂಚನೆ ಕೊಡ್ತಿರು. ಗಾಯ ಆತಿನಕ್ಲೆಗು ಸರಕಾರದ ಲೆಕ್ಕೊಡು ಆಸ್ಪತ್ರೆಡು ಮರ್ದದ ಖರ್ಚನು ಜಿಂಜಾಯರ ಬೊಕ ತೀರ್ದಿನಕಲ್ನ ಕುಟುಂಬದಕ್ಲೆಗು ಪರಿಹಾರ ಪಣವನ್ನು ಕೊರಿಯರ ನಿರ್ದೇಶನ ಕೊಡ್ತಿರು. ರಾಜ್ಯೋಡು ವಿಕಸಿತ ಭಾರತ ಬೇಲೆ ಖಾತ್ರಿ ಯೋಜನೆ ಆಯ್ನ ವಿಕಸಿತ ಭಾರತ ಜಿ ರಾಮ್ಜಿ ಜಾರಿಗೆ ಬೈದುಂಡು. ಕರಿನ ಇರುವ ವರ್ಷಲಿಡ್ದು ಜಾರಿಡು ಇತ್ತಿನ ಮನ್ರೇಗಾ ಯೋಜನೆ ಮುಗಿತಲ ಆತುಂಡು. ವಿಕಸಿತ ಭಾರತ ಜಿ ರಾಮ್ಜಿಡು ಬೇಲೆದ ವೇಳ್ಯನು ನೂದು ದಿನಕ್ಲೆರ್ದು ನುತ್ತ 25 ದಿನಕ್ಲೆಗೂ ಹೆಚ್ಚ ಮಲ್ತದುಂಡು. ಗ್ರಾಮ ಯೋಜನೆಲೆಗೂ ಒತ್ತು ಕೊಡ್ತುಂಡು. ಯೋಜನೆಲೆನು ಗುರ್ತ ಮಲ್ಪೆರೆ ಬೊಕ ಅವೆನು ತೂವನರೆ ಉಪಗ್ರಹ ಚಿತ್ರಲು ಜಿಐಎಸ್ ಮ್ಯಾಪ್ಲು ಬೊಕ ಡಿಜಿಟಲ್ ಸೊತ್ತುಲೆನು ಗಳಸೊಂದುಂಡು. ಈ ನಡುಟು ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಲ್ಲಿನ ದಿನಕೂಲಿ ಬಿಲೆನು ಪ್ರಕಟ ಮಲ್ತದುಂಡು. ರಾಜ್ಯೋಡು 300 ರೂಪಾಯಿರ್ದಲ ಹೆಚ್ಚಿನ ದಿನಕೂಲಿನು ಒಂದು ದಿತ್ತದು.

0: ಎಲೆದಕ್ಲೆಗ್ ನಾಲ್ನೂತ್ತ ಸೊನ್ಪ ರೂಪಾಯಿ ಮುಟ್ಟ ದಿನಕೂಲಿ ತಿಕ್ಕೆರೆ ಉಂಡು. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆದ ಬದ್ಲಿಗ್ ಜಾರಿಗ್ ಕನದಿನ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಗ್ ಅಧಿಕೃತವಾದ ಗಳಸುನ ಲೋಗೋನು ಕೊರ್ತಿನ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ತಾಲೂಕದ ರಾಮ್ ಪ್ರಸಾದ್ ಕೆ ಮೇರ್ನ ತರೆಕ್ ಏರ್ದುಂಡು. ಮೀನ್ ಪತ್ತರೆ ಪೋದು ತೊಂದರೆಗ್ ತಿಕ್ಕದು ಬೋರ್ದಿತ್ತಿನ ಆಜಿ ಜನ ಮೀನ್ ಪತ್ತುನಕ್ಲೇನ್ ಭಾರತೀಯ ಕರಾವಳಿ ರಕ್ಷಣಾ ಪಟ್ಲಮು ಯಶಸ್ವಿಯಾದ ರಕ್ಷಣೆ ಮಂತದುಂಡು. ಕಡಲ ಬರಿರ್ದು 33 ನಾಟಿಕಲ್ಲು ಮೈಲಿ ದೂರೋಡಿತ್ತಿನ ಐಎಎಫ್ ಬಿ ಮಂಜು ಮಾತಾ ಪುದರದ ಮೀನುಗಾರಿಕೆದ ವಾರ್ಡರ್ದ ತೊಂದರೆದ ಲೆಪ್ಪು ಬತ್ತಿತ್ತುಂಡು. ಲೆಪ್ಪುನು ಸ್ವೀಕಾರ ಮಲ್ತಿ ಕೂಡ್ಲೆ ಕರಾವಳಿ ರಕ್ಷಣಾ ಪಟ್ಲಮು ಸಕಾಯೊಗು ಬತ್ತದು ರಕ್ಷಣೆದ ಕಾರ್ಯಾಚರಣೆಯನ್ನು ಕೈಕೊಂಡಿತ್ತುಂಡು. ಕತ್ತಲೆಲ್ಲ ಲೆಕ್ಕ ಮಲ್ಪಂದೆ ಕಡಲ್ದ ಬೊಬ್ಬೆ ಜೋರುಡೆ ಬೀಜೊಂದಿತ್ತಿನ ಗಾಳಿದ ನಡುಟ್ಲ ಯಶಸ್ವಿಯಾದ ಕಾರ್ಯಾಚರಣೆ ಮಲ್ತದು ಮೀನ್ ಪತ್ತು ನಕ್ಲೇನು ನವಮಂಗಳೂರು ಬಂದರ್ಗ್ ಲೆತೊಂದು ಬೈದುಂಡು. ನಾಗರಿಕರು ತನ್ಕ್ಲೇನ ಓಟದ ಹಕ್ಕನ್ನು ಒರಿತೊನೋಡು ಇಜ್ಜಿಂಡ ಸರಕಾರದ ಸವಲತ್ತಲೇನು ದೆತೊನರೆ ಕಷ್ಟ ಆಪುಂಡು ಪಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇರು ತೆರಿಪಾದೇರು. ರಾಜ್ಯೋಡು ಓಟದ ಹಕ್ಕು ಇಜ್ಜಂದಿ ನಕ್ಲೆಗ್ ದಾಯ ಗ್ಯಾರಂಟಿ ಯೋಜನೆಲೇನು ಕೊರಡು ಪಂದು ಪ್ರಶ್ನೆ ಮಲ್ತದೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಓಟದ ಕಲ್ನ ಪಟ್ಟಿದ ಇಸೇಸ ಸಮಗ್ರ ಪರಿಷ್ಕರಣೆ ಶುರು ಆದಿತ್ತದು. ಒಂದುವೇ ಇರುವ ತೊರ್ಮ ಮುಟ್ಟ ಇಲ್ಲ ಇಲ್ಲ ಭೆಟ್ಟಿ ನಡಪರೆ ಉಂಡು. ಆಗಸ್ಟ್ 5 ಓಟದ ಕಲ್ನ ಕರಡು ಪಟ್ಟಿ ಅಚ್ಚಾಯರೆ ಉಂಡು. ಓಟು ಪಾಡು ನಕಲ್ನ ಆಕ್ಷೇಪಣೆಲು ಇತ್ತುಂಡ. ಆಗಸ್ಟ್ 5 ಸೆಪ್ಟೆಂಬರ್ 4 ಮುಟ್ಟ ಕೊರಲಿ. ಅಕ್ಟೋಬರ್ 7 ಅಕೇರಿದ ಓಟು ದಕಲ್ನ ಪಟ್ಟಿ ಅಚ್ಚಾಯರ ಉಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಲೈನ ದರ್ಶನ್ ಹೆಚ್ ವಿ ತೆರಿಪಾದಿರು. ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಡು ಗೆಲ್ಮೆ ನೊಡೆ ನಡೆದಿತ್ತದು. ಶೇಕಡಾ 97 ಬೊಟ್ಟ ರಡ್ಡೆ ತಾತು ಗುರಿ ಸಾಧಿದುಂಡು ಪಂದು ಜಿಲ್ಲಾ ಆರೋಗ್ಯ ಇಲಾಖೆ ತೆರಿಪಾದುಂಡು. ಜಿಲ್ಲೆಡು 5 ವರ್ಷದೊಲೈದ 1,40,000 ಆಜಿನೂತ 77 ಜೋಕ್ಲೆಗ್ ಪೋಲಿಯೋ ಡ್ರಾಪ್ಸ್ ಪಾಡವನ ಗುರಿ ಹೊಂದದಿತ್ತದು. ನೆಟ್ಟು 1,30,000 717 ಜೋಕ್ಲೆಗ್ ಲಸಿಕೆ ಪಾಡಾದುಂಡು. ಬೆಳ್ತಂಗಡಿ ಪುತ್ತೂರು ಬೊಕ ಸುಳ್ಯಡು ಗುರಿ ಮೀರ್ನ ಸಾಧನೆ ಆತುಂಡು. ಅಮಲು ಸೊತ್ತುಲೇನು ಬೆರಕೆ ಮಲ್ತುಂಡ ಮಾತಾ ರೀತಿದ ಪಾನ್ ಮಸಾಲ ಗುಟ್ಕಾ ಮಾರುನೇನು ತಡೆಪುವ ಪಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಡ್ತೇರು. ರಾಜ್ಯೋಡು ಅಮಲು ಸೊತ್ತುಲೇನ ಕೊಂಡಿನ ಬೇರು ಸಮೇತ ಪೊರ್ತುಪಾಡುನ ಉದ್ದೇಶದಾದ ಸರಕಾರ ಶೂನ್ಯ ಸಹಿಷ್ಣುತೆ ನೀತಿನ ಕಟ್ಟುನಿಟ್ಟಿಡೆ ಜಾರಿಗ ಕನದಿನ ಪಂದು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ತೆರಿಪಾದಿರು. ಗೃಹ ಇಲಾಖೆ ಜಾರಿಗ ಕನದಿನ ಆಪರೇಷನ್ ರೈಸ್ ಕಾರ್ಯಕ್ರಮನ ಬೇತೆ ಬೇತೆ ಇಲಾಖೆಲೆನ ಜತೆ ಸೇರಿಗೇಡು ತೂವನುಡಾಪುಂಡು ಪಂದು ಪಂತಿರು. ಜವನೆರಡ ಜಾಗ್ರತೆ ಪುಟ್ಟಾಯ ಇಸೇಸವಾದ ಬೊರ್ಚಿ ಬ್ರೋ ಅಭಿಯಾನನು ಅಟ್ಟಣೆ ಮಲ್ತದಂಡು ಪಂದು ಮಾಹಿತಿ ಕೊಡ್ತೀರು. ರಾಜ್ಯದ ವಾ ಜಿಲ್ಲೆಡ್ಲ ಸದ್ಯಗು ಬರ ಪರಿಸ್ಥಿತಿ ಘೋಷಣೆ ಮಲ್ಪುನ ವಾತಾವರಣ ಇಜ್ಜಿ ಪಂದು ಇಂಧನ ಮಂತ್ರಿ ಕೆಜೆ ಜಾರ್ಜ್ ತೆರಿಪಾದಿರು. ರಾಜ್ಯದ ಕರಾವಳಿ ಜಿಲ್ಲೆಲೆಡು ಬರ್ಪಿನ ರಡ್ಡು ದಿನ ಭಾರಿ ಬರ್ಸ ಬರ್ರೆ ಉಂಡು ಪಂದು ಹವಾಮಾನ ಇಲಾಖೆ ದುಂಬುದ ಎಚ್ಚರಿಕೆ ಕೊರ್ತುಂಡು. ಕರಾವಳಿ ಜಿಲ್ಲೆ ಲೈನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಲೆಡು ಕೇಸರಿ ಅಲರ್ಟ್ ಅನ್ನು ಘೋಷಣೆ ಮಲ್ತದುಂಡು. ಇಡೆಗ್ ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗ್ ತುಳು ಸುದ್ದಿ ಸಾರಾಂಶ.
1: ಇದುವರೆಗೆ ತುಳು ಸುದ್ದಿ ಸಾರಾಂಶ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

9:30ಕ್ಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾನ್ಯಾಗಾಡ್ ಟಿಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ ಕೇಳುವಿರಿ. 10:30ಕ್ಕೆ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಎರಡನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಈ ನಡುವೆ 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿದೆ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10ಕ್ಕೆ ವಂದನ ಭಕ್ತಿಗೀತೆಗಳು, 6:30ಕ್ಕೆ ಚಿಂತನ ಮುನಿರಾಜ ರಿಂಜಾಳ ಅವರಿಂದ, 6:40ಕ್ಕೆ ತತ್ವಪದ, 6:45ಕ್ಕೆ ಆರೋಗ್ಯ ಮಂಥನ, ಪ್ರಸ್ತುತಿ ಡಾ ಅಶ್ವಿನಿ ಮರಾಠೆ, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಸುಗಮ ಸಂಗೀತ, 7:45ಕ್ಕೆ ರಾಗರಂಜನೆ ಚಿತ್ರಗೀತೆಗಳು, 8:30ಕ್ಕೆ ಚಿತ್ರಗೀತೆಗಳು. ನಿಮಿಷಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ ಭಟ್ ಪರಿಕಲ್ಪನೆ ಪ್ರಸ್ತುತಿ ನೂತನ ಯಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು. 9:30ಕ್ಕೆ ಭಾವಗಾನ ತಿಂಗಳ ಹಾಡು, ಜುಲೈ ತಿಂಗಳ ಹಾಡನ್ನು ಬರೆದವರು ಅ ನಾ ಪೂರ್ಣಿಮಾ, ಸಂಗೀತ ಸಂಯೋಜಿಸಿದ್ದಾರೆ ಮುರಳೀಧರ ಕೆ, ಹಾಡಿದ್ದಾರೆ ಶರಥಿ ಪಾಟೀಲ್. 9:40ಕ್ಕೆ ಗಾಂಧಿ ಸ್ಮೃತಿ, 9:50ಕ್ಕೆ ಸುಗಮ ಸಂಗೀತ, 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 10:30ಕ್ಕೆ ತುಳು ಕಾರ್ಯಕ್ರಮ ಹಲೋ ನಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ನಿಕ್ಲಿಗೆ ಗೊತ್ತುಪ್ಪುನ ಪುಲಮರ್ಥದ ದೈಕುಲು, 11:00ಗೆ ವನಿತಾವಾಣಿ ಕಾರ್ಯಕ್ರಮದಲ್ಲಿ ಹೇಮಲತಾ ಜೆ ಶರ್ಮಾ ಅವರಿಂದ ಗ್ರಂಥಾಲಯದ ಮಹತ್ವ ಕುರಿತು ಭಾಷಣ ಕೇಳುವಿರಿ. 11:30ಕ್ಕೆ ಹಿಂದಿ ಚಿತ್ರಗೀತೆಗಳು, 12:05ಕ್ಕೆ ವನಿತಾ ವಿಹಾರ. ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ ಕುರಿತು ಹಾಸನದ ಡಾ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತ ಎಫ್ ತಳ್ವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು, ಪ್ರಧಾನಮಂತ್ರಿ ಭೀಮಾ ಯೋಜನೆ ಫಸಲ್ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಿಮಿಷಕ್ಕೆ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳು, 2:15ಕ್ಕೆ ಹಿಂದಿ ಚಿತ್ರಗೀತೆಗಳು, 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ 5:00ಗೆ ಚಿತ್ರಗೀತೆಗಳು, 5:30ಕ್ಕೆ ಸಿನಿಮಾ ಎಕ್ಸ್ಪ್ರೆಸ್, ಬಾಲಿವುಡ್ ಚಿತ್ರ ಲಗಾನ್ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ, 6:30ಕ್ಕೆ ಅವಲೋಕನ, 6:50ಕ್ಕೆ ಹಲೋ ಕೃಷಿರಂಗ, ಬೆಳೆ ವಿಮೆ ಕುರಿತು ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. ನಿಮಿಷಕ್ಕೆ ವಾರದ ಅತಿಥಿ ಸಾಹಿತಿ, ರಂಗಭೂಮಿ, ಚಲನಚಿತ್ರ, ಆಕಾಶವಾಣಿ ಕಲಾವಿದೆ ಪೂರ್ಣಿಮಾ ಸುರೇಶ್. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30ಕ್ಕೆ ವನ ಮಹೋತ್ಸವ ಆಗಬೇಕಿದ್ದು ನಿತ್ಯೋತ್ಸವ, ಈ ಕುರಿತು ಪ್ರಶಾಂತ್ ಅನಂತಾಡಿ ಅವರಿಂದ ಕನ್ನಡದಲ್ಲಿ ಭಾಷಣ. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಯಕ್ಷಗಾನ ತಾಲಮಟ್ಟಲೆ ಕಾರ್ಯಕ್ರಮ ಯಕ್ಷಸಿರಿ, ಪ್ರಸಂಗ ಭಕ್ತ ಮಯೂರಧ್ವಜ, ನಡೆಸಿಕೊಡುವವರು ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು. 10:30ಕ್ಕೆ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಗಳು.

0: ಆಕಾಶವಾಣಿ ಮಂಗಳೂರು.
1: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರಿಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 0824. ಮೊಬೈಲ್ 8272703800. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
0: ಆಕಾಶವಾಣಿ ಮಂಗಳೂರು ಕೇಳುಗರೆ ಗಮನಿಸಿ, ಇದೊಂದು ಹವಾಮಾನ

0: ಸೊನ್ನೆ ಮೂಜಿ ಎಣ್ಮ ಸೊನ್ನೆ ಸೊನ್ನೆ ಸೊನ್ನೆ ನಿಕ್ಲೆ ಗೊತ್ತು ಪುನ ಪುಲಮರ್ದದ ದೈಕ್ಲಿನ ಬಗಿಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೇಕ್.
1: ಆಕಾಶವಾಣಿ ಮಂಗಳೂರು ಕೇಳುಗರೆ ಗಮನಿಸಿ, ಇದೊಂದು ಹವಾಮಾನ ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರದಿಂದ ಬಂದಿರುವ ಮಾಹಿತಿಯ ಪ್ರಕಾರ, ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಕೆಲವೆಡೆಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇದರಿಂದ ಕೆಲ ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ ಹಾಗೂ ದುರ್ಬಲ ಮರಗಳ ಕೊಂಬೆಗಳು ಮುರಿಯುವ ಸಾಧ್ಯತೆ ಇದೆ. ತೆರೆದ ಪ್ರದೇಶಗಳಲ್ಲಿ ಇಟ್ಟಿರುವ ಬೆಳೆಗಳಿಗೂ ಹಾನಿಯಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸಾಧ್ಯವಾದಷ್ಟು ಮನೆಯೊಳಗೆ ಇರಿ. ಮರಗಳ ಕೆಳಗೆ ಆಶ್ರಯ ಪಡೆಯುವುದನ್ನು ತಪ್ಪಿಸಿ ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಎಚ್ಚರ ವಹಿಸಿ. ಪ್ರಯಾಣ ಮಾಡುವವರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವಂತೆ ಹವಾಮಾನ ಇಲಾಖೆ ಮನವಿ ಮಾಡಿದೆ. ಇದುವರೆಗೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಟಣೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
2: ಧನಂಜಯ ತಾಮ್ರಧ್ವಜನ ಸಾಹಸವನ್ನ ನೋಡಿದೆಯಲ್ಲ, ನಮ್ಮ ಬಲವನ್ನೆಲ್ಲ ಮೂರ್ಛೆಗೊಳಿಸಿ ನಮ್ಮನ್ನು ಸಹ ಧುರದಲ್ಲಿ ಸೋಲಿಸಿ ಮೈ ಮರೆಸಿದಂತಹ ಅವನ ಸಾಹಸವನ್ನ ಯಾರೂ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದುದೇ.
3: ಹೌದು ದೇವ, ನಮ್ಮನ್ನು ಸೋಲಿಸಿದ್ದು ಮಾತ್ರವಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
4: ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಯಾಂ ಜಾಪಾನ ಸಮಕಕ್ಷೇಣ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರಸ್ತರೀಯಾಂ ಮಂತ್ರಣಾಂ ವಿಹಿತವಾನ್. ಉಭಾಭ್ಯಾಮಪಿ ದೇಶಾಭ್ಯಾಂ ಆರ್ಥಿಕ ಸುರಕ್ಷಾ, ಊರ್ಜಾ ಸುರಕ್ಷಾ, ಔಷಧ, ಕೃತ್ರಿಮ ಬುದ್ಧಿಮತ್ತಾದಿಷು ಕ್ಷೇತ್ರೇಷು ಅನೇಕೆ ಸಂಧಯಃ ಹಸ್ತಾಕ್ಷರಿತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಭಾರತ ಜಾಪಾನಯೋಃ ಪಾರಸ್ಪರಿಕ ಸಂಬಂಧೇನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸಮುತ್ತೀರ್ಣ. ಸಂಯುಕ್ತರಾಷ್ಟ್ರ ಮಹಾಸಭಾಯಾಂ ಅಂತಾರಾಷ್ಟ್ರೀಯ ಆತಂಕವಾದಂ ವಿರುದ್ಧ್ಯ ವ್ಯಾಪಕ ಅಭಿಸಮಯಸ್ಯ ಕೃತೆ ಭಾರತಸ್ಯ ಕಶ್ಚನ ಚಿರಲಂಬಿತ ಪ್ರಸ್ತಾವಃ ಸಮರ್ಥಿತಃ. ಜಮ್ಮುಕಾಶ್ಮೀರಸ್ಯ ಭಗವತಿ ನಗರ ಆಧಾರ ಶಿಬಿರಾತ್ ತೀರ್ಥಯಾತ್ರಿಣಾಂ ಪ್ರಥಮಸ್ಯ ದಲಸ್ಯ ಪ್ರಸ್ಥಾನೇನ ಸಹ ಶ್ರೀ ಅಮರನಾಥ ಯಾತ್ರಾ ವಿಧಿವತ್ ಸಮಾರಬ್ಧ. ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲ ಅದ್ಯ ಸಮಗ್ರ ದಿಲ್ಲಿ ಕ್ಷೇತ್ರಂ ಸಂಪ್ರಾಪ್ತಃ ತಥಾ ಚ ಅಯಂ ಉತ್ತರ ಪಶ್ಚಿಮ ರಾಜ್ಯಾನಾಂ ಕೇಷುಚಿತ್ ಭಾಗೇಷು ಅಪಿ ಅಗ್ರೇ ಸರತಿ. ಅಪಿ ಚ ಫಿಫಾ ವಿಶ್ವಚಷಕೆ ಸಂಯುಕ್ತರಾಜ್ಯ ಅಮೇರಿಕಾ ದೇಶೇನ ದ್ವ್ಯಧಿಕ ದ್ವಿಸಹಸ್ರತಮಾತ್ ಪರಂ ಪ್ರಥಮಃ ನಾಕೌಟ್ ಸ್ತರೀಯ ವಿಜಯಃ ಸಮಂಕಿತಃ. ಅಥ ವಾರ್ತಾಃ ವಿಶದೀಕೃತ್ಯ. ಭಾರತೇನ ಜಾಪಾನೇನ ಚಾದ್ಯ ಆರ್ಥಿಕ ಊರ್ಜಾ ಸುರಕ್ಷಾ ಔಷಧ ರಕ್ಷಾ ಕೃತ್ರಿಮ ಬುದ್ಧಿಮತ್ತಾದಿಷು ವಿಭಿನ್ನ ಕ್ಷೇತ್ರೇಷು ಅನೇಕೆ ಪ್ರಮುಖ ಸಂಧಯಃ ಪರಸ್ಪರಂ ವಿನಿಮಯೀಕೃತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ನವದಿಲ್ಯಾಂ ಸ್ವಸ್ಯ ಜಾಪಾನ ಸಮಕಕ್ಷಯಾ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರಸ್ತರೀಯಾಂ ವಾರ್ತಾಂ ಸಾಧಿತವಾನ್. ದ್ವಿಪಕ್ಷೀಯ ವಾರ್ತಾನಂತರಂ ಸಂಯುಕ್ತಂ ಸಂವಾದದಾತೃ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಪ್ರಾವೋಚತ್ ಯತ್ ವರ್ತಮಾನ ಸಮಯೇ

0: ಪಾರಸ್ಪರಿಕ ವಿಶ್ವಾಸ ಸಂಪತ್ತಿ ವರ್ತತೆ. ಸಹೈವ ಭಾರತ ಜಾಪಾನ ಸಂಬಂಧಿನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸೋತ್ತೀರ್ಣ ತೇನ ರೇಖಾಂಕಿತಂ ಯತ್ ಉಭಾವಪಿ ದೇಶೋ ವಿಶ್ವಸ್ಯ ವಿಶಾಲ ಅರ್ಥವ್ಯವಸ್ಥಾಸು ಅನ್ಯತಮೌ ಸ್ತಃ.
1: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की हैं. इनसे हम मिलकर पूरे क्षेत्र में शांति स्थिरता ಔರ್ ಪ್ರಗತಿ ಕಾ ಮಾರ್ಗ ಪ್ರಶಸ್ತ ಕರೆಂಗೆ.
0: ಪ್ರಧಾನಮಂತ್ರಿಣ ಸಬಲಂ ಪ್ರೋಕ್ತಂ ಯತ್ ಉಭಾವಪಿ ದೇಶೌ ಆರ್ಥಿಕ ಸುರಕ್ಷಾಯಾಃ ಊರ್ಜಾ ಸುರಕ್ಷಾಯಾಃ ಚ ಮಹತ್ವಂ ಸಮ್ಯಕ್ ಜಾನೀತಃ. ತೇನ ಪ್ರೋಕ್ತಂ ಯತ್ ಪ್ರಾವಿಧಿಕ ಸಹಭಾಗಿತಾ ಭಾರತ ಜಾಪಾನ ಸಹಯೋಗಸ್ಯ ಮಹತ್ವಪೂರ್ಣಃ ಆಧಾರಸ್ತಂಭಃ ಭವಿಷ್ಯತಿ. ಏತಮೇವ ಸಂಕಲ್ಪಂ ಸಫಲೀಕರ್ತುಂ ದ್ವಾಭ್ಯಾಮಪಿ ದೇಶಾಭ್ಯಾಂ ಕೃತ್ರಿಮ ಬುದ್ಧಿಮತ್ತಾಯಾಃ ಕ್ಷೇತ್ರೆ ಏಕಂ ಸಂಯುಕ್ತ ವಕ್ತವ್ಯಂ ಪ್ರಕಾಶಿತಂ.
1: टेक्नोलॉजी पार्टनरशिप हमारे सहयोग का सबसे मजबूत स्तंभ बनेगी. इसी विजन को साकार करने के लिए आज एआई के क्षेत्र में हमने जॉइंट स्टेटमेंट भी जारी किया है. भारतीय एआई इकोसिस्टम के कई प्रमुख संस्थानों में भी आज अपने जापानीज पार्टनर के साथ एग्रीमेंट्स किए हैं. जापान की प्रिसिशन टेक्नोलॉजी और भारत की सॉफ्टवेयर क्षमता, इसका संगम वैश्विक एआई विकास को नई गति और शक्ति देगा.
0: ಪ್ರಧಾನಮಂತ್ರಿಣಾ ವಿಶೇಷೇಣ ಘೋಷಿತಂ ಯತ್ ಅದ್ಯ ಭಾರತ ಜಾಪಾನಯೋಃ ಮಧ್ಯೆ ಪ್ರಥಮ ಸಹ ವಿಕಾಸ ಪರಿಯೋಜನಾಯೈ ಸಂಧಿಪತ್ರೆ ಹಸ್ತಾಕ್ಷರಂ ಸಂಜಾತಂ.
1: डिफेंस के क्षेत्र में आज हमने भारत और जापान के पहले को डेवलपमेंट प्रोजेक्ट पर एग्रीमेंट किया है. नेवल रेडियो एंटेना यूनिकॉर्न का यह प्रोजेक्ट हमारी डिफेंस टेक्नोलॉजी पार्टनरशिप में एक नया अध्याय खोलेगा. अब हम ऐसी डिफेंस टेक्नोलॉजीज को साथ मिलकर विकसित करेंगे जो रीजनल पीस, मैरिटाइम सिक्योरिटी और रूल बेस्ड ऑर्डर को मजबूत करेगी.
0: ಜಾಪಾನ ದೇಶಸ್ಯ ಪ್ರಧಾನಮಂತ್ರಿ ಸಾನೆತಾ ಕಾಯ್ಚಿ ಇತ್ಯೇಷ ಗತ ಸಾಯಂಕಾಲೆ ತ್ರಿದಿವಸೀಯ ಯಾತ್ರಾಯಾಃ ಕೃತೆ ನವದಿಲ್ಲಿಂ ಸಂಪ್ರಾಪ್ತ. ಪ್ರಧಾನಮಂತ್ರಿ ರೂಪೇಣ ತಾಕಾಯ್ಚಿ ಮಹೋದಯಾಯಾಃ ಇಯಂ ಪ್ರಥಮ ಆಧಿಕಾರಿಕಿ ಭಾರತ ಯಾತ್ರಾ ವರ್ತತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಭಾರತ ಜಾಪಾನಯೋಃ ಪಾರಸ್ಪರಿಕ ಸಂಬಂಧಾಃ ಸರ್ವಥಾ ವಿಶಿಷ್ಟಾಃ ಸಂತಿ ತಥಾ ಚ ದ್ವಯೋಃ ದೇಶಯೋಃ ಆರ್ಥಿಕ ಸಹಭಾಗಿತಾ ವೈಶ್ವಿಕ ಪಟಲೆ ಸಾಕ್ಷಾತ್ ಸಾಫಲ್ಯಸ್ಯ ಆದರ್ಶ ರೂಪಂ ಅಸ್ತಿ. ಅದ್ಯ ಸಾಯಂಕಾಲೆ ನವದಿಲ್ಲ್ಯಾಂ ಭಾರತ ಜಾಪಾನ ಸಂಯುಕ್ತ ಆರ್ಥಿಕ ಮಂಚಂ ಸಂಬೋಧಯನ್ ಶ್ರೀಮೋದಿ ಪ್ರೋಕ್ತವಾನ್ ಯತ್ ಜಾಪಾನ ದೇಶಸ್ಯ ಪ್ರವಿಧಿ ವಿಶೇಷಜ್ಞತಾ ನಿವೇಶಶ್ಚ ಭಾರತಸ್ಯ ತೀವ್ರಗತ್ಯಾ ಸಹ ಮಿಲತಿ ತದಾ ಸಮಗ್ರಂ ವಿಶ್ವಂ ಲಾಭಾನ್ವಿತಂ ಭವತಿ. ಉಭಾಭ್ಯಾಂ ಪಕ್ಷಾಭ್ಯಾಂ ಸ್ವಕೀಯಃ ಆರ್ಥಿಕ ಸಂಬಂಧಃ ಗತಿಶೀಲಂ ಗಂಭೀರಂ ಚ ವಿಧಾತುಂ ಸಂಕಲ್ಪಃ ಕೃತಃ. ಅತರವಸರೆ ದ್ವಾಭ್ಯಾಮಪಿ ದೇಶಾಭ್ಯಾಂ ಆರ್ಥಿಕ ಸುರಕ್ಷಾ ಕೃತ್ರಿಮ ಬುದ್ಧಿಮತ್ತಾ ರಕ್ಷಾ ಸ್ವಾಸ್ಥ್ಯ ಕ್ಷೇತ್ರೇಷು ಭವಿಷ್ಯೋನ್ಮುಖಾಃ ಸಂಧಯಃ ವಿಹಿತಾಃ. ವೈಶ್ವಿಕಾರ್ಥವ್ಯವಸ್ಥಾಯಾಃ ವಿಷಯ ಕಥಯತಾ ಪ್ರಧಾನಮಂತ್ರಿಣಾ ರೇಖಾಂಕಿತಂ ಯತ್ ವರ್ತಮಾನ ಸಮಯ ಸಮಗ್ರಂ ವಿಶ್ವಂ ಆಪೂರ್ತಿ ಶೃಂಖಲಾವರೋಧೈಃ ವ್ಯಾಪಾರಿಕ ಅನಿಶ್ಚಿತತಾವಶಾತ್ ಚ ಗ್ರಸ್ತಂ ವರ್ತತೆ. ಅತ್ರಾಂತರೆ ಭಾರತಂ ವಿಶ್ವಸ್ಯ ತೀವ್ರಗತ್ಯಾ ವರ್ಧಮಾನ ಪ್ರಮುಖ ಅರ್ಥವ್ಯವಸ್ಥಾ ವರ್ತತೆ. ವಿಗತ ವಿತ್ತೀಯ ವರ್ಷೆ ಭಾರತಸ್ಯ ಜಿಡಿಪಿ ವೃದ್ಧಿ 7.7% ಆಸೀತ್. ತೇನ ವಿಶೇಷೇಣ ಪ್ರೋಕ್ತಂ ಯತ್ ಸರ್ವಕಾರೇಣ ಕರ ಪ್ರಣಾಳ್ಯಾಂ ಸುಶಾಸನೆ ವ್ಯಾಪಾರ ಸುಗಮತಾಯಾಂ ಚ ಉತ್ತಮ ಪರಿಷ್ಕಾರಾಣಿ ಕೃತಾನಿ. ಸ್ವಕೀಯ ಸಂಬೋಧನೆ ಜಾಪಾನಸ್ಯ ಪ್ರಧಾನಮಂತ್ರಿ ಸಾನೆತಾ ಕಾಯ್ಚಿ ಇತ್ಯೇಷ ಊರ್ಜಾ ಸುರಕ್ಷಾಂ ಪ್ರಧಾನ ವಿಷಯಂ ಮನ್ವಾನ ಅವದತ್ ಯತ್ ಜಾಪಾನ ದೇಶ ಪಾವರೇಷಿಯಾ ಇನಿಷಿಯೇಟಿವ್ ಇತ್ಯನೇನ ಮಾಧ್ಯಮೇನ ಮುಕ್ತ ಪಾರದರ್ಶಿ ಊರ್ಜಾ ವ್ಯಾಪಾರಂ ಸುದೃಢಂ ಕರ್ತುಂ ಕೃತಸಂಕಲ್ಪಃ ಅಸ್ತಿ. ಅಸ್ಮಿನ್ನೇವ ಕಾರ್ಯಕ್ರಮೆ ಉಭಾಭ್ಯಾಂ ಪ್ರಧಾನಮಂತ್ರಿಭ್ಯಾಂ ಹರಿಯಾಣ ರಾಜ್ಯಸ್ಯ ಖರಖೌದಾ ಸ್ಥಿತೆ ಮಾರುತಿ ಸುಜುಕಿ ಸಂಸ್ಥಾಯಾಃ ಚತುರ್ಥಸ್ಯ ವಾಹನ ನಿರ್ಮಾಣ ಸಂಯಂತ್ರಸ್ಯ ಸಂಯುಕ್ತ ರೂಪೇಣ ಉದ್ಘಾಟನಂ ಕೃತಂ.
1: ಭಾರತ ಜಾಪಾನ್ ಸಂಬಂಧ ವಾಕೈ ಬಹುತ್ ಸ್ಪೆಷಲ್ ಹೈ. ಹಮಾರಿ ಇಕಾನಮಿಕ್ ಪಾರ್ಟ್ನರ್ಶಿಪ್ ಕಿ ಸಫಲತಾಕ್ಕೆ ಕೈ ಉಜ್ವಲ ಉದಾಹರಣ ಹೈ. ಅಭಿ ಅಭಿ ಹಮ್ನೆ ಹರಿಯಾಣಕ್ಕೆ ಖರಖೌದಾ ಮೇ ಮಾರುತಿ ಸುಜುಕಿ ಕೆ ನಯ ಪ್ಲಾಂಟ್ ಕಾ ಉದ್ಘಾಟನ್ ಕಿಯಾ. ಆಜ್ ಪೂರೆ ವಿಶ್ವ ಮೇ ಸುಜುಕಿ ಕಿ 2/3 ಕಾರ್ಸ್ ಭಾರತ ಮೇ ಬನ್ತಿ ಹೈ ಔರ್ 100 ಸೆ ಅಧಿಕ ದೇಶೋ ಕೋ ಎಕ್ಸ್ಪೋರ್ಟ್ ಹೋನೆ ಜಾ ರಹಿ ಹೈ.
0: ಸಂಸ್ಕೃತ ವಾರ್ತಾ.

0: ಸಂಸ್ಕೃತಭಾರತ್ಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಂ ಅಂತಾರಾಷ್ಟ್ರೀಯ ಆತಂಕವಾದಂ ವಿರುದ್ಧ ವ್ಯಾಪಕ ಅಭಿಸಮಯಸ್ಯ ಕೃತೆ ಭಾರತಸ್ಯ ಕಶ್ಚನ ಚಿರಲಂಬಿತ ಪ್ರಸ್ತಾವಃ ಸಮರ್ಥಿತಃ. ಸಂಯುಕ್ತ ರಾಷ್ಟ್ರಸ್ಯ ವೈಶ್ವಿಕ ಆತಂಕವಾದ ವಿರೋಧಿ ರಣನೀತೇಃ ನವಮ ಸಮೀಕ್ಷಾಯಾಂ ಯಾ ಚ ಚತ್ವಾರಿಂಶದಧಿಕೈಕಶತಂ ಮತೈಃ ಅಂಗೀಕೃತಾ ತತ್ರ ಸದಸ್ಯ ದೇಶಾಃ ಆದಿಷ್ಟಾಃ ಯತ್ ತೇ ವಿಗತ ತ್ರಿದಶಕೇಭ್ಯಃ ಭಾರತೇನ ಪ್ರಸ್ತಾವಿತಸ್ಯ ಅಸ್ಯ ಅಭಿಸಮಯಸ್ಯ ಕೃತೆ ಅಂತಿಮ ರೂಪಂ ಪ್ರದಾತುಂ ಪೂರ್ಣ ಪ್ರಯತ್ನಾನ್ ವಿದದ್ಯುಃ. ವಾರ್ಷಿಕಸ್ಯಾಃ ಶ್ರೀ ಅಮರನಾಥ ಜೀ ಯಾತ್ರಾಯಾಃ ಕೃತೆ ದ್ವಾವಿಂಶತ್ಯಧಿಕ ಅಷ್ಟಶತೋತ್ತರ ಚತುಸ್ಸಹಸ್ರ ತೀರ್ಥಯಾತ್ರಿಣಾಂ ಪ್ರಥಮ ಸಮೂಹಂ ಜಮ್ಮುನಗರಸ್ಯ ಭಗವತಿ ನಗರ ಯಾತ್ರಿ ನಿವಾಸ ಆಧಾರ ಶಿಬಿರಾತ್ ವಿಸ್ತೃತ ಸುರಕ್ಷಾ ವ್ಯವಸ್ಥಾಯಾಂ ಹರಿತಧ್ವಜಂ ಪ್ರದರ್ಶ್ಯ ಉಪರಾಜ್ಯಪಾಲೇನ ಮನೋಜ ಸಿಂಹಾವರ್ಯೇಣ ಅದ್ಯ ಪ್ರೇಷಿತಂ. ದೇಶಸ್ಯ ವಿಭಿನ್ನೇಭ್ಯಃ ಭಾಗೇಭ್ಯಃ ತೀರ್ಥಯಾತ್ರಿಣಃ ಪವಿತ್ರ ಯಾತ್ರಾಯಾಂ ಭಾಗಗ್ರಹಣಾಯ ಜಮ್ಮುನಗರಂ ಆಗಚ್ಛಂತಃ ಸಂತಿ. ಕೇಂದ್ರೀಯ ಗ್ರಾಮೀಣ ವಿಕಾಸ ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಗ್ ಚೌಹಾನ ಅವದತ್ ಯತ್ ವಿಕಸಿತ ಭಾರತ ರೋಜಗಾರ್ ಇತ್ಯಸ್ಯ ತಥಾ ಆಜೀವಿಕಾ ಮಿಷನ್ ಇತ್ಯಸ್ಯ ಪ್ರತ್ಯಾಭೂತಿಃ ವಿಬಿಜಿ ರಾಮ್ಜಿ ಅಧಿನಿಯಮಃ ವಿಂಶತಿಃ ಪಂಚವಿಂಶತಿಃ ಆಜೀವಿಕಾ ಸುನಿಶ್ಚಿತತಾಯಾಃ ಗ್ರಾಮೀಣಾಜೀವಿಕಾಯಾಃ ಸುದೃಢೀಕರಣಸ್ಯ ತಥಾ ಚ ದೇಶಸ್ಯ ಗ್ರಾಮಾಣಾಂ ವಿಕಾಸಸ್ಯ ಗತಿಂ ವರ್ಧಯಿತುಂ ಪ್ರಮುಖಂ ಪದಕ್ಷೇಪಃ ಅಸ್ತಿ. ಅದ್ಯ ನೈರುತ್ಯ ಪ್ರಾವೃಟ್ ಕಾಲಃ ಸಂಪೂರ್ಣೆ ದಿಲ್ಲೀ ನಗರೆ ಗುಜರಾತಸ್ಯ ಕೇಷುಚಿತ್ ಭಾಗೇಷು ಉತ್ತರ ಪ್ರದೇಶಸ್ಯ ಶೇಷ ಭಾಗೇಷು ಮಧ್ಯಪ್ರದೇಶಸ್ಯ ಅಧಿಕಾಂಶ ಭಾಗೇಷು ಹರಿಯಾಣ ಪಂಜಾಬ್ ಪ್ರದೇಶಯೋಃ ರಾಜಸ್ಥಾನಸ್ಯ ಕೇಷುಚಿತ್ ಭಾಗೇಷು ಚ ಅಗ್ರೆ ಪ್ರವರ್ಧಿತಃ. ರಾಷ್ಟ್ರೀಯ ರಾಜಧಾನ್ಯಾಂ ನಿಮ್ನವೃಷ್ಟ್ಯಾ ಉಷ್ಣ ಆರ್ದ್ರಸ್ಥಿತ್ಯಾಂ ನ್ಯೂನತಾ ಆಗತಾ. ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅಮೆರಿಕಾ ದೇಶಃ ದ್ವ್ಯಧಿಕದ್ವಿಸಹಸ್ರತಮ ವರ್ಷಾನಂತರಂ ಪ್ರಥಮವಾರಂ ನಾಕೌಟ್ ಚರಣೆ ವಿಜಯಂ ಪಂಜೀಕೃತವಾನ್. ಬೋಸ್ನಿಯಾ ಹರ್ಜೆಗೋವಿನಾ ದೇಶೌ ದ್ವೇ ಶೂನ್ಯೇನ ಪರಾಜಿತವಾನ್. ಬೆಲ್ಜಿಯಂ ದೇಶಃ ಅಪಿ ಸೆನೆಗಲ್ ದೇಶಸ್ಯ ಉಪರಿ ಅತಿರಿಕ್ತ ಸಮಯಸ್ಯ ವಿಜಯೇನ ರೌಂಡ್ ಆಫ್ 16 ಇತ್ಯಸ್ಮಿನ್ ಪ್ರವಿಷ್ಟವಾನ್ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ. ಬರೆದವರು ಅರಕೇರಿ ಮಂಜುನಾಥ್, ಓದುತ್ತಿರುವವರು ಸುಗುಣಾ ಸತೀಶ್. ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿದೆ. ಈ ಮೂಲಕ ಶೇಕಡ 85ರಷ್ಟು ವಿದ್ಯುತ್ ವ್ಯತ್ಯಯವನ್ನು ಕಡಿಮೆ ಮಾಡಲಾಗಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ವಿ ರಾಮ್ ಪ್ರಸಾದ್ ಮನೋಹರ್ ವಿವರಿಸಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸರ್ಕಾರದ ಶಕ್ತಿ, ನೀವು ಶಕ್ತಿ ಕೊಡದಿದ್ದರೆ ಸರ್ಕಾರ ನಡೆಸುವುದು ಕಷ್ಟ. ವಾಣಿಜ್ಯ ತೆರಿಗೆ ಇಲಾಖೆಗೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ನೀಡಿರುವ ತೆರಿಗೆ ಸಂಗ್ರಹದ ಗುರಿಯನ್ನು ಮೀರಿ ಸಾಧನೆ ತೋರಿಸುತ್ತಿರುವೆಂಬ ವಿಶ್ವಾಸ ನನಗಿದೆ ಎಂದು ವಿಧಾನಸೌಧದಲ್ಲಿ ನಡೆದ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವುಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ನೀವು ಸರ್ಕಾರದ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ನೋಡುತ್ತಾ ಕೂರುವುದಿಲ್ಲ. ಅಬಕಾರಿ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳಬೇಡಿ. ಅಗತ್ಯಬಿದ್ದರೆ ವರ್ಗಾವಣೆ ಮಾಡಲು ಅಗತ್ಯವಾದ ಕಾನೂನು ಬದಲಾವಣೆಯನ್ನು ತರಲು ಅವಕಾಶಗಳಿವೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ನುವ ಸ್ಪಷ್ಟ ಸೂಚನೆ ಕೊಡುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ. ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ನಗರ ಯೋಜಕರಾಗಿದ್ದರು. 5 ಶತಮಾನಗಳ ಹಿಂದೆಯೇ ಅವರು ಹಾಕಿಕೊಟ್ಟ ಸುಸ್ಥಿರ ನಗರಾಭಿವೃದ್ಧಿಯ ಬುನಾದಿಯೇ ಇಂದು ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ರಾಜಧಾನಿಯಾಗಿ ಬೆಳೆಯಲು ಮುಖ್ಯ ಕಾರಣವಾಗಿದೆ ಎಂದು ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಕೆಂಪೇಗೌಡರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು.

0: ವ್ಯಕ್ತಪಡಿಸಿದರು. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಕ್ರಮ ಕೈಗೊಳ್ಳಿ, ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸಿ ಅರಣ್ಯವಾಸಿಗಳ ಹಕ್ಕುಗಳ ರಕ್ಷಣೆ, ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ, ನಮ್ಮ ಅರಣ್ಯ ಪ್ರಾಣಿ ಸಂಪತ್ತು ಅಮೂಲ್ಯವಾದದ್ದು, ಸಂರಕ್ಷಣೆ ಪರಿಣಾಮಕಾರಿಯಾಗಿ ಆಗಬೇಕು. ವಿಧಾನಸೌಧದಲ್ಲಿ ನಡೆದ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕಾಂತರಾಜು ಪಿಎಸ್ ಅವರು ವಿವರಿಸಿದ್ದಾರೆ. ಜೂನ್ 30ರಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು, ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿ ಗಣತಿ ನಮೂನೆ ತುಂಬಿ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಕೆಲಸದ ಅನುಕೂಲಕ್ಕಾಗಿ ಚುನಾವಣಾ ಆಯೋಗವು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 31ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಪಾನ್ ಮಸಾಲ, ಗುಡ್ಕ, ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವೇ ಆಗಿದ್ದರೆ, ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ, ಗುಡ್ಕ ಪದಾರ್ಥಗಳ ಮಾರಾಟವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರನ್ನೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶ ಮತ್ತು ನಾಡಿನ ರೈತರಿಗೆ 2,000 ರೂಪಾಯಿಗಳ ಮಾಸಿಕ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಇದುವರೆಗೆ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ಗಮನಿಸಿ, ಈ ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಶಿಕ್ಷಣದ ಪ್ರವೇಶಾತಿ ಹಾಗೂ ಶಿಕ್ಷಣದ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಂಸಿ ಶಿವಕುಮಾರ್ ಅವರೊಂದಿಗೆ ಗಾಯತ್ರಿ ಎಂ ನಡೆಸಿರುವ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

8 ಗಂಟೆಗೆ ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭುವನ ಅವರಿಂದ ದೇವರ ನಾಮಗಳು, ಆ ಬಳಿಕ ಪ್ರೀತಂ ಅವರಿಂದ ಕವನ ವಾಚನ ಕೇಳುವಿರಿ.

8:30 ಕೊಂಕಣಿ ಕಾರ್ಯಕ್ರಮ ಯುವಜನ ಅನಿ ಮನವಿಚಲಿತ ಜಾವೆ ವೆಂಕಟೇಶ್ ನಾಯಕ್ ಅವರಿಂದ ಭಾಷಣ ಕೇಳುವಿರಿ.

ಆಕಾಶವಾಣಿ ಮಂಗಳೂರು. ಈಗ ಸಮಯ 6:37 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

ಹೆಣ್ಣು ಹೆಣ್ಣಿಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುಚ್ಛಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20% ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ಮುಂದಿನ ದಿನ ಮಳೆನ ಗಮನದಲ್ಲ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್

0: ಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ 2 ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು

0: ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಮೇ 22ರಂದು ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ 2 ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255333.
3: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, 1 ನಿಮಿಷ, ನಾನು ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ಗೆ ಮಾಡಿ. ಬಾಯ್ ಬಾಯ್.
5: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಮಿತ್ರರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಪ್ರವೇಶಾತಿ ಮತ್ತು ಶಿಕ್ಷಣ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂಸಿ ಶಿವಕುಮಾರ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಪ್ರಾಣಿಗಳ ಆರೋಗ್ಯ ರಕ್ಷಣೆ, ಅವುಗಳ ಕಲ್ಯಾಣ ಹಾಗೂ ಪಶುಸಂಗೋಪನಾ ಕ್ಷೇತ್ರದ ಪ್ರಗತಿಗೆ ಪಶುವೈದ್ಯಕೀಯ ವಿಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಪಶುವೈದ್ಯಕೀಯ ಶಿಕ್ಷಣದ ಮಹತ್ವ ದಿನೇ ದಿನೇ ಹೆಚ್ಚಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ಶಿಕ್ಷಣ ಮಾಡಲಿಕ್ಕೆ ಬಯಸುವಂತಹ ವಿದ್ಯಾರ್ಥಿಗಳಿಗಾಗಿ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಮೇಡಮ್.
3: ಸರ್, ಈಗ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಇವೆಯಾ, ಹೇಗೆ?
4: ಇದಕ್ಕೂ ಮೊದಲು ಸ್ವಲ್ಪ ಒಂದೆರಡು ಮಾಹಿತಿನ ನಾನು ನಿಮಗೆ ಮಾಡಿಕೊಡ್ತೀನಿ. ಪಶುವೈದ್ಯಕೀಯ ಅನ್ನೋದು ಬಹಳ ಹಿಂದಿನಿಂದ ಇರುವಂಥ ಒಂದು ವೃತ್ತಿ. ಪ್ರಾಣಿಗಳ ಮೇಲೆ ಇರುವಂಥ ವ್ಯಾಮೋಹ, ಅದರ ಮೇಲೆ ಇರೋ ಕಾಳಜಿ, ಮೂಕ ಪ್ರಾಣಿಗಳ ಸೇವೆ, ಇದು ಸಾಧಾರಣ ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಚಂದ್ರಗುಪ್ತ ಮೌರ್ಯರ ಆ ಕಾಲದಿಂದ ಪ್ರತ್ಯೇಕ ಪಶು ಆಸ್ಪತ್ರೆ ಇತ್ತು ಅಂತ ಉಲ್ಲೇಖ ಇದೆ. ಅದೇ ರೀತಿ ಚಕ್ರವರ್ತಿ ಅಶೋಕರ ಕಾಲದಿಂದ ಶಾಲಿಹೋತ್ರ, ಕೀರ್ತಿವರ್ಮ, ಅದ್ಯಾಕೆ ಪಾಂಡವರ ನಕುಲ ಸಹದೇವರು ಕೂಡ ಈ ಒಂದು ವೃತ್ತಿಯಲ್ಲಿ ತೊಡಗಿದ್ದರು. ಚಾಣಕ್ಯನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಪ್ರಾಣಿ ವಿಜ್ಞಾನ, ಪ್ರಾಣಿ ಕಲ್ಯಾಣ, ಆರೋಗ್ಯ, ಆಹಾರ, ತಳಿ ಸಂವರ್ಧನೆ ಕುರಿತು ಉಲ್ಲೇಖವಿದೆ. ಹೀಗೆ ಬಹಳ ಇಂದಿನ ಇತಿಹಾಸವುಳ್ಳಂಥದ್ದು ಈ ಪಶುವೈದ್ಯಕೀಯ. ಎಂದು ಮನುಕುಲ ಸಂಕುಲ ಪ್ರಾರಂಭವಾಯಿತೋ ಅದ್ರ ಜೊತೆಗೆ ಈ ಪ್ರಾಣಿಗಳು ಕೂಡ ಸೇರ್ಕೊಂಡು ಬಂದಿದೆ. ಇನ್ನು ನಮ್ಮ ವಿಶ್ವವಿದ್ಯಾನಿಲಯದ ಕಡೆಗೆ ಬಂದರೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸೊ ಎಲ್ಲಿದೆ, ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಮಾಡಿಕೊಡ್ತೀನಿ ಜನತೆಗೆ. ಇದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಅಂತ ರಾಜ್ಯದಲ್ಲಿ ಏಕೈಕ ಪಶುವೈದ್ಯಕೀಯ ಸಂಬಂಧಪಟ್ಟಂಥ ವಿಶ್ವವಿದ್ಯಾನಿಲಯ. ಇದರ ಕೇಂದ್ರ ಸ್ಥಾನ ಬಂದು ಬೀದರ್ನಲ್ಲಿದೆ. ಇದು ರಾಜ್ಯಾದ್ಯಂತ ಎಲ್ಲ ಮೂಲೆಗಳು ಇದ್ದಾವೆ. ಇದು 1 ಏಪ್ರಿಲ್ 2005 ಕಾರ್ಯಾರಂಭ ಮಾಡ್ತಿದೆ, ಹೆಚ್ಚು ಕಮ್ಮಿ ಒಂದು 20 ವರ್ಷದ ಮೇಲಾಯಿತು. ಇದರಲ್ಲಿ ಮುಖ್ಯವಾದ ನಮ್ಮ ಉದ್ದೇಶ ಏನಪ್ಪ ಅಂದರೆ ಬೋಧನೆ, ಅಂದರೆ ಶೈಕ್ಷಣಿಕ ಸೊ ಸಂಶೋಧನೆ, ಸೊ ಪ್ರಾಣಿಗೆ ಸಂಬಂಧಪಟ್ಟಂಥ ವಿಸ್ತರಣೆಯಲ್ಲಿ ನಾವು ಈ ವಿಶ್ವವಿದ್ಯಾನಿಲಯ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ.
3: ಈಗ ಯಾವ್ಯಾವ ಪದವಿಯನ್ನು ನಿಮ್ಮ ವಿಶ್ವವಿದ್ಯಾಲಯ ನೀಡ್ತಾ ಇದೆ ಈಗ ಸದ್ಯಕ್ಕೆ?
4: ನಮ್ಮದು ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಹಾಗೂ ಮೀನುಗಾರಿಕೆ, ಇವು ಮೂರಕ್ಕೆ ನಾವು ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಪಶುವೈದ್ಯಕೀಯ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಇದಾವೆ, ಮತ್ತೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಇದು ನಮ್ಮ ಲಸಿಕೆ ತಯಾರಿಕೆಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ ಪ್ರಾಣಿಗಳ ಆರೋಗ್ಯದ ಬಗ್ಗೆ. ಅದೇ ರೀತಿ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಇದೆ, ಇದು ವನ್ಯಜೀವಿಗಳಿಗೋಸ್ಕರ ಇರುವಂತ ಒಂದು ಸಂಸ್ಥೆ. ಮತ್ತೆ ಜಾನುವಾರು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಗಳಿದ್ದಾವೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಒಂದಿದೆ. ಹೀಗೆ ಹಲವಾರು ಸಂಸ್ಥೆಗಳು ನಮ್ಮ ವಿಶ್ವವಿದ್ಯಾನಿಲಯದ ಅಡಿನಲ್ಲಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
3: ಈಗ ನೀವು ಅದು ಪಾಲಿಟೆಕ್ನಿಕ್ ಕಾಲೇಜುಗಳು ಅಂತ ಒಂದು ತಿಳಿಸ್ಕೊಟ್ರಿ, ಅದು ಯಾವ ರೀತಿ, ಅದಕ್ಕೆ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡಿಬೇಕು ಅಂತಾದ್ರೆ ಯಾವ ಪರೀಕ್ಷೆಗಳನ್ನು ಅವರು ಎದುರಿಸ್ಬೇಕು?
4: ಹೇಳ್ತೀನಿ ಮೇಡಮ್. ಸೊ ಒಂದನೇದಾಗಿ ನಿಮ್ಗನ್ಸುತ್ತೆ ನಮ್ದು ಒಂದು ವಿಶ್ವವಿದ್ಯಾನಿಲಯ ರಾಜ್ಯಾದ್ಯಂತ ಇದೆ ಅಂತ. ಸೊ ಸಾಧಾರಣ ನಮ್ಮಲ್ಲಿ ಇರೋದು ಬರೀ 6 ಪಶುವೈದ್ಯಕೀಯ ಕಾಲೇಜ್ಗಳಿದೆ, ಒಂದು ಬೆಂಗಳೂರು, ಒಂದು ಬೀದರು, ಶಿವಮೊಗ್ಗ, ಹಾಸನ, ಗದಗ, ಆತಣೆ. ಸೊ ಈ ಕಡೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. 2 ಹೈನುಗಾರಿಕೆ ಕಾಲೇಜ್ಗಳಿದ್ದಾವೆ, ಒಂದು ಬೆಂಗಳೂರಲ್ಲಿ, ಇನ್ನೊಂದು ಗುಲ್ಬರ್ಗದ ಮಹಾಗಾಂವ್ನಲ್ಲಿ, ಒಂದು ಮೀನುಗಾರಿಕೆ ಕಾಲೇಜು ನಮ್ಮ ಇಲ್ಲಿ ಮಂಗಳೂರಿನಲ್ಲಿ. ಸೊ ಅದೇ ರೀತಿಯಾಗಿ ತಾವು ಆಗ್ಲಿಕ್ಕೆ ಕೇಳಿದ್ರಿ, 5 ಪಾಲಿಟೆಕ್ನಿಕ್ ಕಾಲೇಜ್ಗಳಿದ್ದಾವೆ ಪಶುಸಂಗೋಪನಾ ಡಿಪ್ಲೊಮೋ. ಸೊ ಇದು ತುಮಕೂರಿನ ತಿಪ್ಪಟೂರು ಹತ್ರ ಕೊನೆಹಳ್ಳಿ ಅಂತ ಊರಿನಲ್ಲಿ, ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ, ಯಾದಗಿರಿ ಜಿಲ್ಲೆಯ ಶಹಾಪುರದ ಡೋರ್ನಹಳ್ಳಿನಲ್ಲಿ, ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬರ್ಗಿನಲ್ಲಿ ಹಾಗೂ ಹಾಸನ ಜಿಲ್ಲೆಯ ಕೋರ್ವಂಗಲದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ಗಳಿದ್ದಾವೆ. ನೀವು ಆಗಲೇ ಪ್ರವೇಶಾತಿ ಬಗ್ಗೆನೇ ಕೇಳಿದ್ರಿ. ಈ ಪದವಿಗೆ ಸೇರ ಬಯಸಿರುವವರು ಅಂದರೆ ಪಶುವೈದ್ಯಕೀಯ ಬಿ ವಿ

0: ಎಸ್ ಸಿ ಆ್ಯಂಡ್ EH ಮಾಡೋಕ್ಕೆ ಇಷ್ಟಪಡುವಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ PUC ವಿಜ್ಞಾನ ವಿಷಯದಲ್ಲಿ ಅದರಲ್ಲೂ PCP ಮತ್ತು ಇಂಗ್ಲೀಷ್ ಭಾಷೆನ ತಗೊಂಡಿರಬೇಕು, ಕಂಪಲ್ಸರಿ ಇದು ಬೇಕೇ ಬೇಕಾಗುತ್ತೆ. ಸೊ ಇದು ರಾಜ್ಯದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ನಾವೇನು ಹೇಳ್ತೀವಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂಥ ಸಾಮಾನ್ಯ ಪರೀಕ್ಷೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಿರಬೇಕು. ಅದೇ ರೀತಿ ಉದಾಹರಣೆಗೆ ಬೇರೆ ರಾಜ್ಯದಿಂದ ಏನಾದ್ರು ನಮ್ಮ ಕಾಲೇಜ್ಗೆ ಬರ್ತೀವಿ ಅಂದರೆ ಅವರು NEET ಮುಖಾಂತರ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟ್ NTA ಅವ್ರು ಮಾಡೋಂಥ NEET ಪರೀಕ್ಷೆ ಪಾಸ್ ಆಗಿ ಅದರಲ್ಲಿ ಅರ್ಹರಾಗಿ ಉತ್ತಮ ರ್ಯಾಂಕ್ ಪಡ್ಕೊಂಡು ನಮ್ಮ ಕಾಲೇಜಿಗೆ ಸೀಟನ್ನ ಪಡಿಬಹುದು. ಇದು BVSC ಅಂಡ್ AH ಅವ್ರಿಗೆ.
1: ಈಗ ಸಾಧಾರಣ ಎಷ್ಟು ಸೀಟ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವಕಾಶ ಇದೆ?
0: ಇದನ್ನ ನಾವು 6 ಕಾಲೇಜಿಗೆ ವಿಭಾಗ ಮಾಡಿದ್ದೀವಿ. ಸೊ ಒಟ್ಟು 485 ಸೀಟ್ ಇದ್ದಾವೆ. ಸೊ ಈ 485 ಸೀಟಿನಲ್ಲಿ, ಸೊ ಉದಾಹರಣೆಗೆ ಬೆಂಗಳೂರಿಗೆ 70 ವಿದ್ಯಾರ್ಥಿಗಳು KEA ಮುಖಾಂತರ ಬರ್ತಾರೆ, 10 ವಿದ್ಯಾರ್ಥಿಗಳು NRI ಸೀಟ್ ಕೊಡ್ತೇವೆ, ಇನ್ನು 15 VCI. ನಾನು NRI ಅಂದ್ರೇನು, VCI ಅಂದ್ರೇನು ನಾನು ವಿಸ್ತಾರವಾಗಿ ಹೇಳ್ತೀನಿ. ಸೊ ಬೆಂಗಳೂರಿನಲ್ಲಿ 95. ಸೊ ಅದೇ ರೀತಿ ಬೀದರ್ನಲ್ಲಿ 56 KEA, ಸೊ 8 NRI, 11 VCI, 75. ಶಿವಮೊಗ್ಗ ಮತ್ತು ಹಾಸನದಲ್ಲಿ 65 KEA, NRI 10, VCI 15, ಹೀಗೆ 99 ಅಲ್ಲಿ ಬರ್ತಾರೆ. ಸೊ ಗದಗಲ್ಲಿ ಸ್ವಲ್ಪ ಕಡಿಮೆ, 60 KEA ಇಂದ 8 NRI, 12 VCI, ಸೊ 80. ಸೊ ಅದೇ ಥರ ಅಥೆಣಿನಲ್ಲಿ ಈಗ 2 ವರ್ಷದಿಂದ ಪ್ರಾರಂಭವಾದಂಥ ಕಾಲೇಜಿನಲ್ಲಿ 50 KEA ಇಂದ NRI ಇಂದ 5 ಸೀಟು. ಸೊ ಇನ್ನೂ VCI 5 ವರ್ಷ ಆಗಿಲ್ಲ, ಅದಕ್ಕೆ ಮಾನ್ಯತೆ ಇನ್ನೂ ಇದಾಗಿಲ್ಲ. ಸೊ 55 ಸೀಟ್ ಬರ್ತದೆ. ಸೊ ಹೀಗೆ ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳು 366 KEA ಇಂದ, 51 NRI, ಸೊ VCI ಇಂದ 68. ಸೊ ಅಂದ್ರೆ ಒಟ್ಟಿನಲ್ಲಿ 15% VCI ಹೋಗುತ್ತೆ. ಸೊ NRI ಅದು ನಮ್ಮ ವಿಶ್ವವಿದ್ಯಾನಿಲಯ ನಿರ್ಧಾರ ಮಾಡುತ್ತೆ. ಸೊ 70-75% KEA ಮುಖಾಂತರ ಹೋಗುತ್ತೆ. ಸೊ ಇದರಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಬೇರೆ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಾ ಕಾಲೇಜಿಗೂ 8% ಇದೆ. ಸೊ ಬೀದರ್ಗ್ ಮಾತ್ರ ಹೆಚ್ಚಿದೆ, ಅದರಲ್ಲಿ 70% ಇದೆ.
1: ಈಗ ನೀವು ಇದರಲ್ಲಿ ಪ್ರವೇಶಾತಿ ಪಡೆಯುವಂತ ಸಾಧ್ಯತೆಗಳ ಬಗ್ಗೆ ಹೇಳಿದ್ರಿ. ಈಗ ರೈತ ಮಕ್ಕಳಿಗೆ ಅಥವಾ ಕುರಿ ಸಾಕಣೆದಾರರಿಗೆ, ಮೀನುಗಾರರಿಗೆ, ಹೀಗೆ ಪಶು ಸಂಗೋಪನಾ ವೃತ್ತಿಯಲ್ಲಿರುವವರಿಗೆ ವಿಶೇಷ ಪ್ರಾತಿನಿಧ್ಯ ಏನಾದ್ರೂ ಇದೆಯಾ?
0: ನಮ್ದು ಫಾರ್ಮ್ ಯೂನಿವರ್ಸಿಟಿಗೆ ಬರುತ್ತೆ ಮೇಡಮ್, ನಮ್ಮ ವಿಶ್ವವಿದ್ಯಾನಿಲಯ ಫಾರ್ಮ್ ಯೂನಿವರ್ಸಿಟಿ. ಕೃಷಿ ವಿಶ್ವವಿದ್ಯಾನಿಲಯ ಯಾವ ರೀತಿ ಇದೆಯೋ ತರ ನಮ್ಮ ವಿಶ್ವವಿದ್ಯಾನಿಲಯ ಕೆಲಸ ಮಾಡಿದೆ. ಇದು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ರೈತರ ಮಕ್ಕಳಿಗೆ ಹೆಚ್ಚಿನ ಆದ್ಯತೆನ ನಾವು ಕೊಡ್ತೀವಿ. ಸೊ ಅವರಿಗೆ ಪ್ರಾತಿನಿಧ್ಯ ಹೆಚ್ಚು. ಸೊ 50% ಸೀಟು ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂತ, ಕೃಷಿ ಪ್ರಾಯೋಗಿಕ ಪರೀಕ್ಷೆ, ಸೊ ಅದನ್ನ ಮಾಡ್ತೀವಿ. ಅದರಲ್ಲಿ ಉತ್ತೀರ್ಣರಾಗಿ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳು ನೇರವಾಗಿ ನಮ್ಮ ಕಾಲೇಜಿಗೆ 50% ಸೀಟ್, ನಾನು ಮೇಲೆ ಏನ್ ಹೇಳಿದೆ, ಸೊ ಅದರಲ್ಲಿ 50% ಸೀಟ್ ರೈತ ಮಕ್ಕಳಿಗೋಸ್ಕರನೇ ಹೋಗುತ್ತೆ.
1: ಸಾಮಾನ್ಯವಾಗಿ ಈ ಪ್ರವೇಶಾತಿ ಪರೀಕ್ಷೆ CET ಅಲ್ಲೆಲ್ಲ ಯಾವ ರೀತಿ ರ್ಯಾಂಕ್ ಬಂದಿರಬೇಕು ಮಕ್ಕಳಿಗೆ?
0: ಇದು ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ಈಗಾಗಲೇ ಗೊಂದಲದಲ್ಲಿದ್ದಾರೆ, ಮತ್ತು ಈಗಾಗಲೇ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. KEA ಅವ್ರು ಬಿಟ್ಟಿರೋಂಥ ಆಪ್ಷನ್ ಎಂಟ್ರಿ ಮುಖಾಂತರ ಅವ್ರಿಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಅದನ್ನು ನೋಡಬೇಕು. ಸೊ ಇದು ಹೆಚ್ಚಾಗಿ ರಿಸರ್ವೇಷನ್ ಪಾಲಿಸಿ ಮತ್ತು ಇದ್ರ ಮೇಲೆಲ್ಲ ಅವಲಂಬನೆ ಆಗುತ್ತೆ, ಮೀಸಲಾತಿ ಇದ್ರ ಮೇಲೆಲ್ಲ. ಆದಷ್ಟು ಉತ್ತಮವಾದಂಥ ರ್ಯಾಂಕ್ ಪಡೆದಿರೋಂಥ ವಿದ್ಯಾರ್ಥಿಗಳು, ಉದಾಹರಣೆಗೆ ಲಾಸ್ಟ್ ನಾವು ಹೋದ ವರ್ಷ ನೋಡಿದಾಗ ಒಂದೊಂದ್ಸರಿ 900, ಒಂದೊಂದು 1200, 1400, ಹೀಗೆ ಉತ್ತಮ ಕಾಲೇಜ್ ಬೆಂಗಳೂರು ಬೇಕಂದ್ರೆ ಕಡಿಮೆ ರ್ಯಾಂಕ್ ಬೇಕಾಗುತ್ತೆ, ಉತ್ತಮ ರ್ಯಾಂಕು. ಸೊ ಅತ್ತಣಿ ಅಥವಾ ಗದಗ ಅಂದರೆ ಸ್ವಲ್ಪ ಹಾಗೆ. ಸೊ ಹಾಗಾಗಿ ರ್ಯಾಂಕ್ ಎಕ್ಸಾಕ್ಟ್ ಹೇಳೋದು ಇದಾಗುತ್ತೆ, ಬಟ್ ಒಳ್ಳೆಯ ರ್ಯಾಂಕನ್ನು ಪಡೆದಿರಬೇಕು. ಇದು ಕೂಡ KEA ವೆಬ್ಸೈಟ್ನಲ್ಲಿ ಆಗಲೇ ಇದು ಸಿಗುತ್ತೆ. ಸೊ ಒಂದೊಂದ್ಸರಿ ವಿದ್ಯಾರ್ಥಿಗಳು ಜಾಸ್ತಿ ಸಿಗಲಿಲ್ಲ ಅಂದರೆ ರ್ಯಾಂಕ್ ಹೋಗುತ್ತೆ ಮುಂದೆ, ಇಲ್ಲ ಅಂದರೆ ಒಳ್ಳೆ ರ್ಯಾಂಕ್ ಅವ್ರಿಗೆ ಮಾತ್ರನೇ ಇದು ನಮ್ಮ ಸೀಟ್ ಸಿಗೋದು.
1: ಆವಾಗಲೇ ನೀವು VCI ಕೋಟಾ ಅಂದರೆ ಏನಿದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಇದು VCI ಕೋಟಾ ಅಂದರೆ ಭಾರತೀಯ ಪಶುವೈದ್ಯಕೀಯ ಕೌನ್ಸಿಲ್ ಮೇಡಮ್, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪಶುವೈದ್ಯಕೀಯ ಕೌನ್ಸಿಲ್. ಸೊ ಇದ್ರ ಮುಖಾಂತರ 15% ಸೀಟ್ನ ನವದೆಹಲಿಯಲ್ಲಿ ಇರುವಂಥ VCI ಅವರು ಭರ್ತಿ ಮಾಡ್ತಾರೆ. ಇದಕ್ಕೆ ನೀಟ್ ರ್ಯಾಂಕ್ ಇರಬೇಕು ಮೇಡಮ್, ನೀಟ್ ಅಲ್ಲಿ ಒಳ್ಳೆ ಉತ್ತಮವಾದಂತ ರ್ಯಾಂಕ್ ಅನ್ನ ಪಡೆದಿರಬೇಕು. ಪಡೆದು ಅವರು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿನ ಬಿಟ್ಟು ಅದರಲ್ಲಿ ಇರ್ತಾರೆ. ಸೊ ಯೂಶಲಿ ಇದೇನಾಗುತ್ತೆ ಅಂದ್ರೆ ಆ ಒಂದು ಸ್ಟೇಟ್ ಅವರಿಗೆ ಆ ರಾಜ್ಯದಲ್ಲಿ ಇರುವಂತ ಕಾಲೇಜುಗಳು ಸಿಗೋದು ಸ್ವಲ್ಪ ಕಡಿಮೆ ಅವಕಾಶಗಳು, ಬಟ್ ಬೇರೆ ರಾಜ್ಯಗಳಿಗೆ ಸಿಗೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಸೊ ಇದನ್ನು ಕೂಡ ನಾವು ಯಾವ ರೀತಿ ಕೆ ಎನ್ ಎಲ್ ಆಪ್ಷನ್ ಎಂಟ್ರಿ

0: ಬಿಡ್ತೀವೋ ಅದೇ ತರ ನೀಟ್ ಅವರು ಪಿ ಸಿ ಐನವರು ಮಾಡುವಂತ ಒಂದು ಆಪ್ಷನ್ ಎಂಟ್ರಿನಲ್ಲಿ ಬಿಟ್ಟು ದೇಶಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ಸೇರ್ಕೊಳ್ಬಹುದು.
1: ಅಂದ್ರೆ ದೇಶದ ಯಾವುದೇ ಕಾಲೇಜುಗಳಲ್ಲಿ ಅವರು ಪ್ರವೇಶ ಪಡೆಯುವ,
0: ಉದಾಹರಣೆಗೆ ನಮ್ಮ ಕಾಲೇಜಲ್ಲಿ ನಾನು ಆಗ್ಲಿಲ್ಲ 15% ಅಂತ ಸುಮಾರು ಜನ ನಮ್ಮ ಕಡೆ ಇರುವಂತ ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರೆ, ಈ ಕಡೆ ಪಂಜಾಬಿಂದ ಬಂದಿದ್ದಾರೆ, ರಾಜಸ್ಥಾನದಿಂದ ಹೆಚ್ಚಿನ ವಿದ್ಯಾರ್ಥಿಗಳೇ ಬಂದಿದ್ದಾರೆ.
1: ಈಗಾಗಲೇ ತಾವು NRI ಕೋಟಾ ಅಂದ್ರಿ, ಈಗ ಇದರಲ್ಲಿ ಕೂಡ ಸೀಟು ಲಭ್ಯ ಇದೆ ಅಂದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ.
0: ಇದು ಸುಮಾರು ಜನ ನಮಗೆ ಕೇಳ್ತಾ ಇರ್ತಾರೆ. ಸೊ ಯಾವ ವಿದ್ಯಾರ್ಥಿಗೆ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಅತಿಯಾದ ವ್ಯಾಮೋಹ ಇರ್ತದೋ, ಸುಪ್ರೀತಿ ಇರುತ್ತೋ, ಮತ್ತೆ ಕೆಲವು ಪೋಷಕರಿಗೆ ಇದಕ್ಕೆ ಸೇರಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಮತ್ತೆ ಕೆಲವು ವಿದ್ಯಾರ್ಥಿಗಳು ಬೈ ಚಾನ್ಸ್ ಅಕಸ್ಮಾತ್ ಸಿಇಟಿ ನೀಟ್ನಲ್ಲಿ ಸ್ವಲ್ಪ ರ್ಯಾಂಕ್ ಉತ್ತಮವಾಗಿ ಬಂದಿರೋದಿಲ್ಲ ಅಂತ ಮಕ್ಕಳಿಗೆ, ಸೊ ಇದೊಂದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರುವಂತ ಒಂದು ದಾರಿ ಇದು. ಸೊ ಇದನ್ನ ನಾವು NRI ಕೋಟಾ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸಪ್ರೇಟ್ ಆಗಿ ಒಂದು ಭಾಗ ಮಾಡಿ ಆ ಇದ್ರಲ್ಲಿ ನಾವು ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತೀವಿ. ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ನ ವಿವರವಾಗಿ ತಿಳಿಸ್ತೀನಿ. ಈಗಾಗಲೇ ಎಲ್ಲ ಗೊಂದಲದಲ್ಲಿದ್ದಾರೆ. ಸೊ ಎಷ್ಟೋ ಜನ ಪೇರೆಂಟ್ಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ. ಸೊ ಮೊನ್ನೆ ಒಬ್ರು ಪೇರೆಂಟ್ಸ್ ಮಾಡಿದ್ರು, ಸೊ ನಮ್ಮ ಮಗುಗೆ ವೆಟರ್ನರಿಗೆ ಸೇರಿಸ್ಬೇಕು, ಎಷ್ಟು ರ್ಯಾಂಕ್ ಬರಬೇಕು, ಹೇಗೆ, ಸ್ವಲ್ಪ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಏನಾದ್ರೂ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇದೆಯಾ ಅಂತ ಕೇಳಿದ್ರು. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದಿಲ್ಲ. ಸೊ ಅದ್ರ ಬದಲಾಗಿ ಈ NRI ಸೀಟ್ ಅಂತಿದೆ. ಸೊ ಈ NRI ಸೀಟ್ ಅಂತ ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್. ಸೊ ಇದರಲ್ಲಿ ಒಂದಷ್ಟು ಭಾಗ ಮಾಡಿದ್ದಾರೆ, ಫಾರಿನ್ ನ್ಯಾಷನಲ್ಸ್ ಅಂತ ಇದ್ದಾರೆ. ಸೊ ಯಾರು ಭಾರತೀಯ ಮೂಲ ಬೇರೆ ದೇಶದ ಪ್ರಜೆ, ಭಾರತೀಯ ಮೂಲದಾಗಿರೋದಾಗಬೇಕು, ಬೇರೆ ದೇಶದಲ್ಲಿ ಇರಬೇಕು. ಸೊ ಅಂಥವ್ರು ನಾನ್ ರೆಸಿಡೆಂಟ್ ಇಂಡಿಯನ್ ಅಥವಾ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ, ಸೊ OCI, ಭಾರತೀಯ ಸಾಗರೋತ್ತರ ಪೌರತ್ವ ಇರೋರು, OCI ಕಾರ್ಡ್ ಹೋಲ್ಡರ್ಸ್, ಅಂದ್ರೆ ಭಾರತದಲ್ಲಿ 182 ದಿನದಗಿಂತ ಕಡಿಮೆ ಇರುವಂತವ್ರು. ಮತ್ತೆ ಇನ್ನೊಂದು NRI ಸ್ಟೂಡೆಂಟ್ಸ್, ಭಾರತೀಯ ಮಕ್ಕಳು ವಿದೇಶದಲ್ಲಿ 3 ವರ್ಷ ಅಭ್ಯಾಸ ಮಾಡಿರೋರು. ಮತ್ತೆ NRI ಚಿಲ್ಡ್ರನ್ಸ್. ಸೊ NRI ಚಿಲ್ಡ್ರನ್ ಅಂದ್ರೆ, ಸೊ ಯಾರು ಪೇರೆಂಟು ಹೊರಗಡೆ ದೇಶದಲ್ಲಿ ಇದ್ದು ಅಲ್ಲಿರ್ತಾರೆ ಬಟ್ ಭಾರತ ಮೂಲದವರು ಅವರು. ಆಮೇಲಿಂದ NRI ಸ್ಪಾನ್ಸರ್ಡ್. ಸೊ ಸ್ಪಾನ್ಸರ್ಡ್ ಅಂತಂದ್ರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ, ಸೊ ಅವರು ಸಂಬಂಧಪಟ್ಟಂತವಾಗಿರ್ಬೇಕು, NRI ಸ್ಪಾನ್ಸರ್ಡ್ ಅಂತ ಈ ರೀತಿಯಾಗಿ ಕೆಟಗರಿಯಾಗಿ ಮಾಡಿದ್ದಾರೆ. ಇದರಲ್ಲಿ ಏನಪ್ಪ ಅಂತ ಅಂದ್ರೆ ನಮ್ಮಲ್ಲಿ, ಸೊ ಅವರು ಅಪ್ಲಿಕೇಶನ್ ಹಾಕಿ, ಸೊ ನಾನು ಆಗ್ಲೇ ಹೇಳಿದೆ ಒಂದು 51 ಸೀಟನ್ನ ನಾವು NRI ಬೇರೆ ಬೇರೆ ಕಾಲೇಜ್ಗೆಲ್ಲ ಕೊಟ್ಟಿದ್ದೀವಿ ಅಂತ. ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಆಗಿ ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ ಫೀಸ್ ಅಂತಿದೆ. ಈ ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ ಫೀಸ್ಗೆ ಕಾಲೇಜಿನ ಅವಲಂಬನೆಯಾಗಿ, ಉದಾಹರಣೆಗೆ ನಾವೇನಾದ್ರೂ ಬೆಂಗಳೂರಲ್ಲಿ ತಗೋಬೇಕಂದ್ರೆ, ಸೊ ಈ ವರ್ಷದ ಸದ್ಯಕ್ಕೆ ನಾನು ಅಂದಾಜಿನ ಒಂದು ಇದ್ರಲ್ಲಿ ಹೇಳ್ತಾ ಇದ್ದೀನಿ, $13,000 ಫೀಸ್ ಕೊಡಬೇಕು ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ ಫೀಸ್. ಅದೇ ರೀತಿ ಮೇಡಮ್ ಬೇರೆ ಕಾಲೇಜ್ಗೆ, ಹಾಸನನೋ ಶಿವಮೊಗ್ಗನೋ ಗದಗ ಬೀದರು, ಅಲ್ಲಿಗಾದ್ರೆ $12,000. ಇದು ನಮ್ಮ ಪಶುವೈದ್ಯಕೀಯ BVSC ಅಂತ ಹುಡುಗರಿಗೆ. ಸೊ ಇದ್ರಲ್ಲೂ ಮತ್ತೆ ಇದೆ, ನಮ್ಮ ಸ್ಟೇಟ್ ಅವ್ರಿಗೆ ಸ್ವಲ್ಪ ಕಡಿಮೆ ಇದೆ, ಬೇರೆ ಸ್ಟೇಟ್ನವ್ರಿಗೆ ಸ್ವಲ್ಪ ಹೆಚ್ಚಿಗೆ, ನಾವು ಹೆಚ್ಚು ಕಮ್ಮಿ $1,000 to $2,000 ಅಷ್ಟು ಹೆಚ್ಚಿಗೆನ ಫೀಸ್ನ ಪಡಿತೀವಿ. ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು, ಅಕಸ್ಮಾತ್ ಯಾರು ಅಪ್ಲೈ ಮಾಡಲಿಲ್ಲ ಅಂದ್ರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸೀಟನ್ನ ಗಳಿಸ್ಕೊಬಹುದು. ಸೊ ಇದಕ್ಕೆ ತಮ್ಮದೇ ಆದಂತ ಮಾನದಂಡ ಇದೆ. ಏನಾದ್ರೂ ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ವೆಬ್ಸೈಟ್ ಅಥವಾ ನಮ್ಮ ಯಾವುದೇ ಕಾಲೇಜಿನ ಡೀನ್ಗಳಿಗೆ ಫೋನ್ ಮಾಡಿ ಅದನ್ನ ವಿಷಯನ ತಿಳ್ಕೊಬಹುದು. ಸೊ ಇದೂ ಕೂಡ ಸೆಲೆಕ್ಷನ್ ಆಗ್ಬೇಕಾದ್ರೆ, ಸೊ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಸೀಟ್ ಮುಖಾಂತರ ಹೊರ ರಾಜ್ಯದ ವಿದ್ಯಾರ್ಥಿಗಳು ನೀಟ್ ಅಟೆಂಡ್ ಮಾಡಿರ್ಬೇಕು, ನೀಟ್ ಅಲ್ಲಿ ಉತ್ತಮ ರ್ಯಾಂಕ್, ಅದ್ರ ಅಪ್ಲೈ ಮಾಡಿರೋದ್ರಲ್ಲಿ ಯಾರು ಉತ್ತಮವಾದಂತ ರ್ಯಾಂಕ್ ಪಡೆದಿರ್ತಾರೆ ಅವ್ರಿಗೆ ಸೀಟ್ ಸಿಗುತ್ತೆ.
1: ಈಗ ಸಾಮಾನ್ಯವಾಗಿ ಸೀಟು ದೊರಕಿದ ಮೇಲೆ ಈಗ ಜನರಲ್ ಫೀಸ್ಗಳು ಅಂತ ಇರುತ್ತೆ, ಈಗ ಕಾಲೇಜಿನ ಸಾಮಾನ್ಯವಾಗಿ ಎಷ್ಟು ಆಗ್ಬೋದು ಅಂದಾಜು?
0: ಉದಾಹರಣೆಗೆ ಮೇಡಮ್, ಮೊದಲನೇ ವರ್ಷ ಈ ವರ್ಷ ಅಂದ್ರೆ ಪ್ರತಿ ವರ್ಷ ನಾವು ರಿವೈಸ್ ಮಾಡ್ಕೊಂತ ಹೋಗ್ತೀವಿ. ಸೊ ಈ ವರ್ಷ ಅಂದಾಜು ನಾವೊಂದು ಎಲ್ಲಾ ಅಧಿಕಾರಿಗಳ ಒಂದು ಸಭೆಯಲ್ಲಿ ನಿರ್ಣಯ ಆಗಿರುವಂತೆ, ಇದು ನಮ್ಮ ಸರ್ಕಾರದಿಂದ ಬದಲು ಆಗ್ಬಹುದು, ಈ ವರ್ಷ ₹83,930 ಮೇಡಮ್ ಫಸ್ಟ್ ಇಯರ್ಗೆ ಸಾಮಾನ್ಯ ವರ್ಗದವ್ರಿಗೆ, ಜನರಲ್ ಮೆರಿಟ್ ಅವ್ರಿಗೆ, ಮತ್ತೆ OBC 100,000 ಹೆಚ್ಚಿಗೆ ಇರೋರಿಗೆ, ಕ್ಯಾಟಗರಿ 1 2.5 lakh, SC/ST ಅವರಿಗೆ more than 10 lakhs, ಸೊ ಈ 10 lakh ಮೇಲೆ ಇರೋರಿಗೆ ಇಷ್ಟು ಅಂತಿದೆ. ಸೊ ಇದು ಅಗೇನ್ ಇದಕ್ಕಿಂತ ಕಡಿಮೆ ಇರೋಂತವರಿಗೆ ಫೀಸ್ ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ಇವರು ಎರಡನೇ ವರ್ಷ ಮೂರನೇ ವರ್ಷಕ್ಕೆ 68,600, ನಾಲ್ಕನೇ ವರ್ಷದ ಹೆಚ್ಚು ಕಮ್ಮಿ ಅದು 1.5 ವರ್ಷ ಇರುತ್ತೆ, ಸೊ 99,000 800 ಕಡೆ ವರ್ಷ 24,415. ಸೊ ಇದು ಅವರ ಒಂದು ಇನ್ಕಮ್ ಲಿಮಿಟ್ ಇದೆಲ್ಲ ನೋಡಿಕೊಂಡು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಆಮೇಲೆ ಅದು

0: ಸರ್ಕಾರದಿಂದ ಕೂಡ ವಾಪಸ್ ರಿಟರ್ನ್ ಕೂಡ ಬರುತ್ತೆ.
1: ಈ ಕ್ಷೇತ್ರದಲ್ಲಿ ಶಿಕ್ಷಣ ಮಾಡಲಿಕ್ಕೆ ಬಯಸುವಂತವರಿಗೆ ವಿದ್ಯಾರ್ಥಿ ವೇತನದ ಬಗ್ಗೆ ಏನಾದರೂ ಮಾಹಿತಿ?
0: ವಿದ್ಯಾರ್ಥಿ ವೇತನ ಮೇಡಮ್, ನೀಟ್ ಮುಖಾಂತರ ಬಂದಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ NTS ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಸ್ಕಾಲರ್ಶಿಪ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತದೆ. ರಾಜ್ಯದ ವಿದ್ಯಾರ್ಥಿಗಳಿಗೆ SSP ಆಗಿರ್ಬೋದು, NSP ಆಗಿರ್ಬೋದು, ಸೊ ವಿಶ್ವವಿದ್ಯಾನಿಲಯದಿಂದ ಮೆರಿಟ್ ಸ್ಕಾಲರ್ಶಿಪ್, ಜನರಲ್ ಸ್ಕಾಲರ್ಶಿಪ್, ಸ್ಟೂಡೆಂಟ್ ಏಡ್ ಫಂಡ್, GOI ಸ್ಕಾಲರ್ಶಿಪ್, ಅದೇ ರೀತಿಯಾಗಿ ICR ಸ್ಕಾಲರ್ಶಿಪ್, ಜಿಂದಾಲ್ ಸ್ಕಾಲರ್ಶಿಪ್, ಸೊ ಹೀಗೆ ಹಲವಾರು ಪ್ರಾಯೋಜಿತ ವಿದ್ಯಾರ್ಥಿ ವೇತನಗಳಿದ್ದಾವೆ ಮೇಡಮ್. ಇದರಿಂದೆಲ್ಲ ನಮಗೆ ಬರ್ತಾ ಇರ್ತದೆ. ಸೊ ಉತ್ತಮವಾದಂಥ ವಿದ್ಯಾರ್ಥಿಗಳು, ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನ, ಮೆರಿಟ್ ತಗೊಂಡಿರೋರನ್ನ ನಮಗೆ ಕಳಿಸಿ ಅಂತ ನಾವು ಅದನ್ನು ನೋಡಿ ನಾವು ಕಳಿಸ್ತೀವಿ. ಆ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸೊ ಯಾವುದಾದ್ರು ಒಂದು ಸ್ಕಾಲರ್ಶಿಪ್ಗೆ ಅವರು ಎಲಿಜಿಬಲ್ ಆಗ್ತಾರೆ, ಅದರ ಪ್ರಕಾರ ಅವ್ರಿಗೆ ನಾವು ಕೊಡ್ತೇವೆ.
1: ಈಗ ಪಶುವೈದ್ಯಕೀಯ ಪದವಿ, ಇದು ಎಷ್ಟು ವರ್ಷದ ಕೋರ್ಸ್?
0: ಈ ಪಶುವೈದ್ಯಕೀಯ ಪದವಿ ಅನ್ನೋದು ಮೇಡಮ್, ಇದೊಂದು ದ್ವಿಪದವಿ ಅಥವಾ ಇದು ಉಭಯ ಪದವಿ. ಇಲ್ಲಿ BVS ಅಂಡ್ AH ಅಂತ ಇರುತ್ತೆ. ಸೊ ಅಂದ್ರೆ ಇಲ್ಲಿ ಸೇರುವಂತ ವಿದ್ಯಾರ್ಥಿಗಳಿಗೆ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಅಂದ್ರೆ ಪಶುಪಾಲನೆ ಎರಡೂ ಕ್ಷೇತ್ರದಲ್ಲಿ ನಾವು ಪರಿಣಿತಿಯನ್ನ ಮಾಡ್ತೇವೆ. ಇದು 5.5 ವರ್ಷದ ಕೋರ್ಸ್ ನಲ್ಲಿ ಕಡೆ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಈ ಇಂಟರ್ನ್ಶಿಪ್ ಅವಧಿಯಲ್ಲಿ ನಾವು ಸ್ಟೈಫಂಡ್ ಕೊಡ್ತೀವಿ. ರಾಜ್ಯ ಸರ್ಕಾರ ಮತ್ತೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅಂತ ನಾವೇನ್ ಹೇಳ್ತೀವಿ, ಅವರಿಂದನೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಸೊ ಎರಡು ಸೇರಿ ನಾವು ಸ್ಟೈಫಂಡ್ ನ ಕೊಡ್ತೀವಿ. ಮೊದಲು 3 ವರ್ಷ 3 ವಿಷಯ, 2 ಮತ್ತು 3ನೇ ವರ್ಷ ತಲಾ 5 ವಿಷಯಗಳು, 4ನೇ ವರ್ಷದಲ್ಲಿ 1.5 ವರ್ಷದ ಇರುತ್ತೆ. ಅದರಲ್ಲಿ 3 ವಿಷಯ ಅದ್ರ ಜೊತೆಗೆ ಜಾನುವಾರು ಸಾಕಾಣಿಕಾ ಸಂಕೀರ್ಣ ಇರುತ್ತೆ, ಮತ್ತೆ ಪಶು ಚಿಕಿತ್ಸಾ ಸಂಕೀರ್ಣ ಇರುತ್ತೆ, ಅಂದ್ರೆ ಹಾಸ್ಪಿಟ್ಲು ಮತ್ತೆ ಫಾರಂಗಳು. ಸೊ ಈ ವಿಷಯದಲ್ಲಿ ಅವ್ರನ್ನ ಸಂಪೂರ್ಣವಾಗಿ ತೊಡಗಿಸಿ ಅವ್ರನ್ನ ಪರಿಣಿತಿಯನ್ನ ನಾವು ಮಾಡಿಸ್ತೇವೆ.
1: ಈಗ ವಿದ್ಯಾರ್ಥಿ ವೇತನ ಅಲ್ಲದೆ ಶೈಕ್ಷಣಿಕವಾಗಿ ಮತ್ತೇನು ಸೌಲಭ್ಯಗಳೆಲ್ಲ ಇರ್ತವೆ
0: ಮೇಡಮ್? ಇದು ನಾನು ಹೇಳಿದೆ, ಸೊ 17 ಡಿಪಾರ್ಟ್ಮೆಂಟ್ ಇರ್ತವೆ ಅಂತ. ಅದ್ರ ಜೊತೆಗೆ ಒಂದು ಒಳ್ಳೆ ಸುಸಜ್ಜಿತ ಗ್ರಂಥಾಲಯ ಇರಬೇಕು, ಆಧುನಿಕವಾದಂತ ಆಸ್ಪತ್ರೆ ಇರಬೇಕು, ಸಾಕಾಣಿಕಾ ಸಂಕೀರ್ಣ ಜಾನುವಾರು ಎಲ್ಲಾ ಜಾನುವಾರುಗಳಿರಬೇಕು, ಮತ್ತೆ ಅವ್ರಿಗೆ ಎಲ್ಲ ಸೇರಿದಂತ ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ವಿಷಯನ ನಾವು ಕಲಿಸ್ತೀವಿ. NSS ಇದೆ, ರಾಷ್ಟ್ರೀಯ ಸೇವಾ ಯೋಜನೆ ಇದೆ, ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ ಇದಿರುತ್ತೆ, ಪ್ರಯೋಗಾಲಯ ಪ್ರಾಣಿಗಳ ಮನೆ ಲ್ಯಾಬ್ ಅನಿಮಲ್ ಹೌಸ್ ಅಂತೀವಿ, ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆ ತರಬೇತಿನ ನಾವು ಕೊಡ್ತೀವಿ, ಶವ ಪರೀಕ್ಷೆ ಕೊಠಡಿ ಇರಬೇಕು, ಪ್ರಾಣಿ ವಧೆ ಕೊಠಡಿ ಇರಬೇಕು, ಸ್ಲಾಟರ್ ಹೌಸ್, ಮತ್ತೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರಾಯೋಗಿಕ ಅನುಭವವನ್ನು ನಾವು ಪಡಿಸೋದಕ್ಕೆ ಸಹಾಯ ಮಾಡ್ತೀವಿ. ಸೊ ಇಂಟರ್ನ್ಶಿಪ್ ಮತ್ತೆ ಎಕ್ಸ್ಟರ್ನ್ಶಿಪ್, ಎಕ್ಸ್ಟರ್ನ್ಶಿಪ್ ಹೊರದೇಶಕ್ಕೂ ಕಳಿಸ್ತೇವೆ. ಇಂಟರ್ನ್ಶಿಪ್ನ ಇರಬೇಕಾದ್ರೆ ಬೇರೆ ರಾಜ್ಯಗಳು ಆ ರಾಜ್ಯದಿಂದ ನಮ್ಮ ಕಾಲೇಜುಗಳಿಗೆ ಬರ್ತಾರೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ನಮ್ಮಿಂದ ಅಲ್ಲಿಗೆ ಹೋಗ್ತಾರೆ. ಸೊ ಇವೆಲ್ಲನೂ ಕೂಡ ನಾವು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತೀವಿ ನಾವು. ಸೊ ಈ ಒಂದು ಮಾನ್ಯತೆ ಪಡಿಬೇಕಂದ್ರೆ ಅವ್ರದೇ ಆದಂಥ ಭಾರತೀಯ ಪಶುವೈದ್ಯಕೀಯ ಕನಿಷ್ಠ ಮಾನದಂಡ ಅಂತಿದೆ, MSV ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಆಫ್ ವೆಟರ್ನರಿ ಎಜುಕೇಶನ್ ಇವರು 2016 ನಿಗದಿಪಡಿಸಿದ್ದಾರೆ. ಅದರಲ್ಲಿರುವಂತ ನಿಯಮಗಳು ನಿಬಂಧನೆಗಳು ಅದನ್ನ ಅನುಸರಿಸೇನೆ ಕಾಲೇಜು ಪ್ರಾರಂಭ ಮಾಡೋದಕ್ಕೆ ಮಾನ್ಯತೆ ಕೊಡ್ತಾರೆ, ಅವರು ಪರಿವೀಕ್ಷಣೆ ಮಾಡಿ ಮಾನ್ಯತೆ ಕೊಡ್ತಾರೆ. ಇದರಲ್ಲಿ ಏನೇ ಸ್ವಲ್ಪ ಕೊರತೆ ಆದರೂ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ.
1: ಈಗ ಸಾಮಾನ್ಯವಾಗಿ ಈ ಪದವಿಯಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ?
0: ಇದರಲ್ಲಿ ಮೇಡಮ್ 3 ಭಾಗ ಮಾಡ್ತೀವಿ, ಪಶುವಿಜ್ಞಾನ, ಚಿಕಿತ್ಸಾ ಪೂರ್ವ ಮತ್ತು ಪ್ಯಾರಾಕ್ಲಿನಿಕಲ್ ಚಿಕಿತ್ಸಾ ವಿಭಾಗ ಅಂತ. ಪಶುವಿಜ್ಞಾನದಲ್ಲಿ 6 ವಿಭಾಗ ಇದೆ, ಜಾನುವಾರು ಉತ್ಪಾದನೆ ನಿರ್ವಹಣೆ, ಜಾನುವಾರು ಉತ್ಪರಣ ಮತ್ತು ತಾಂತ್ರಿಕತೆ, ತಳಿ ಸಂವರ್ಧನೆ, ಪಶು ಪೋಷಣೆ, ಪಶು ವಿಸ್ತರಣೆ ಹಾಗೂ ಸಾಕಾಣಿಕೆ ಸಂಕೀರ್ಣದ ಫಾರಂಗಳು. ಸೊ ಚಿಕಿತ್ಸಾ ಪೂರ್ವ ಮತ್ತು ಪ್ಯಾರಾಕ್ಲಿನಿಕಲ್ ನಲ್ಲಿ ಅಂಗರಚನಾ ಶಾಸ್ತ್ರ, ಸೊ ಜೀವ ರಸಾಯನ ಶಾಸ್ತ್ರ, ಶರೀರ ಕ್ರಿಯಾಶಾಸ್ತ್ರ, ಔಷಧ ಶಾಸ್ತ್ರ, ಆಮೇಲಿಂದ ಪಬ್ಲಿಕ್ ಹೆಲ್ತ್, ಆಮೇಲಿಂದ ರೋಗ ನಿರ್ಣಯ ಶಾಸ್ತ್ರ, ಪರಾವಲಂಬಿ ಜೀವಿಗಳ ಶಾಸ್ತ್ರ, ಸೂಕ್ಷ್ಮಾಣು ಜೀವಿ ಶಾಸ್ತ್ರ, ಅದೇ ಚಿಕಿತ್ಸಾ ವಿಭಾಗದಲ್ಲಿ ಪ್ರಸೂತಿ ಶಾಸ್ತ್ರ, ಸರ್ಜರಿ ಮತ್ತೆ ಶಸ್ತ್ರಚಿಕಿತ್ಸೆ, ಸೊ ಅದೇ ರೀತಿ ಕ್ಲಿನಿಕಲ್ ಕಾಂಪ್ಲೆಕ್ಸ್, ಚಿಕಿತ್ಸಾ ಸಂಕೀರ್ಣ ಮತ್ತು ವೆಟರ್ನರಿ ಮೆಡಿಸಿನ್, ಈ ರೀತಿಯಾಗಿ ಒಟ್ಟು 17 ವಿಭಾಗದಲ್ಲಿ ಎಲ್ಲಾ ಪಾಠ ಪ್ರವಚನ ಪ್ರಾಯೋಗಿಕ ತರಗತಿಗಳನ್ನು ಅವರಿಗೆ ಮಾಡಿಕೊಡ್ತೀವಿ.
1: ಪಶುಗಳಲ್ಲಿ ಮಾತ್ರ ಈ ಪಾಠ ಪ್ರವಚನಗಳನ್ನು ಮಾಡುವಂಥದ್ದ ಅಥವಾ ಎಲ್ಲ ಪ್ರಾಣಿಗಳ ಬಗ್ಗೆ ಕೂಡ ಈ ತರದ ಅಧ್ಯಯನ ನಡೀತಾ ಇದೆ?
0: ನಾವು ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡೋದು ಅಂದ್ರೆ ಅವ್ರಿಗೆ ಇದು ಡೊಮೆಸ್ಟಿಕೇಟೆಡ್ ಅನಿಮಲ್, ಅದೇ ಸಾಕು ಪ್ರಾಣಿಗಳು, ಹಸು ಆಗಿರ್ಬೋದು, ಎಮ್ಮೆ, ಕುರಿ, ಮೇಕೆ, ಆಡು, ಕುದುರೆ ಆಗಿರ್ಬೋದು, ಪಕ್ಷಿಗಳು ಅದರಲ್ಲೂ ಕೋಳಿ, ಬಾತುಕೋಳಿ, ಗೌಜಿಗನ, ಅಕ್ಕಿ, ಇಮು ಆಗಿರ್ಬೋದು, ಉಷ್ಟ ಪಕ್ಷಿ, ಆಸ್ಟ್ರಿಚ್, ಸೊ ಪ್ರಯೋಗಾಲಯದ ಪ್ರಾಣಿಗಳಾದ ಮೊಲಗಳು, ಗಿನಿಯಾ ಪಿಗ್, ರ್ಯಾಟು ಮೌಸು ಅಂದ್ರೆ ಇಲಿಗಳು, ಹ್ಯಾಮ್ಸ್ಟರು, ಶ್ವಾನಗಳು, ಬೆಕ್ಕುಗಳು, ಅದಲ್ದೇನೆ ನಾವು ಅವ್ರಿಗೆ ವನ್ಯಜೀವಿಗಳ ಬಗ್ಗೆ ನಾವು ಅವ್ರಿಗೆ ಝೂ ಕರ್ಕೊಂಡು ಹೋಗ್ತೀವಿ, ರಿಹಾಬಿಲಿಟೇಷನ್

0: ನೆಂಟರು ಕರ್ಕೊಂಡು ಹೋಗ್ತೀವಿ. ಎಲ್ಲಿ ವನ್ಯಜೀವಿಗಳನ್ನ ಇಟ್ಟಿರ್ತಾರೋ, ಸೊ ಆನೆ ಸಾಕಾಣಿಕಾ ಕೇಂದ್ರ ಇಂಥ ಕಡೆ ಎಲ್ಲ ಆನೆ, ಹುಲಿ, ಜಿಂಕೆ, ಚಿರತೆ, ಕಾಡೆಮ್ಮೆ, ವನ್ಯ ಪಕ್ಷಿಗಳ ಬಗ್ಗೆನೂ ಕೂಡ ಅವ್ರಿಗೆ ಅಭ್ಯಾಸ ಮತ್ತೆ ಪ್ರಾಯೋಗಿಕವಾಗಿ ಎರಡನ್ನು ಕೂಡ ಹೇಳ್ಕೊಡ್ತೀವಿ.
1: ಪಶುವೈದ್ಯಕೀಯ ಪದವಿ ಪಡೆದ ನಂತರ ಅವರಿಗೆ ಇರುವಂತಹ ವೃತ್ತಿ ಅವಕಾಶಗಳು ಯಾವ ರೀತಿ?
0: ಈಗ ಸದ್ಯದಲ್ಲಿ ಮೇಡಮ್ ಯಾರೂ ಕೂಡ ಕೆಲಸದಲ್ಲಿ ಇಲ್ಲದೆ ಇಲ್ಲ, ಎಲ್ಲರೂ ಕೂಡ ಯಾವುದಾದ್ರೂ ಒಂದು ವೃತ್ತಿನಲ್ಲಿ. ಸೊ ಬೇಕಾದಷ್ಟು ನಮ್ಮಲ್ಲಿ ಕ್ಷೇತ್ರಗಳಿದ್ದಾವೆ. ಸೊ ನೇರವಾಗಿ ಪಶುವೈದ್ಯ ವೃತ್ತಿಯಲ್ಲೇ ತೊಡಗಿಸ್ಕೊಳ್ಬಹುದು, ಉನ್ನತ ವ್ಯಾಸಂಗ ಮಾಡ್ಬೋದು. ನಾನಾಗಲೇ ಹೇಳಿದೆ 17 ಡಿಪಾರ್ಟ್ಮೆಂಟಲ್ಲೂ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಗಳಿದೆ, ಅದರಲ್ಲಿ ವ್ಯಾಸಂಗ ಮಾಡ್ಬೋದು. ತಮ್ಮದೇ ಆದಂತಹ ಸ್ವಂತ ಫಾರ್ಮ್ಗಳು ಮಾಡ್ಬೋದು, ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು. ಸೊ ಯಾರ ಕಡೆನೂ ಕೆಲಸ ಮಾಡಬಾರ್ದು ಅಂದ್ರೆ ತಾವೇ ಸ್ವಂತ ಫಾರ್ಮ್ ಮಾಡ್ಬೋದು. ಸಾಕಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲ ತೆರೆದಿಟ್ಕೊಂಡು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ, ರಿಸರ್ಚ್ ಅಸಿಸ್ಟೆಂಟ್ಗಳಾಗಿದ್ದಾರೆ, ಸಂಶೋಧನಾ ಸಹಾಯಕರಾಗಿದ್ದಾರೆ, ರಿಸರ್ಚ್ ಸ್ಕಾಲರ್ ಆಗಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ, ಸರ್ಕಾರಿ ಪಶುವೈದ್ಯರಾಗ್ಬೋದು, ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಪಶು ಸಂಗೋಪನಾ ಇಲಾಖೆ ಅಲ್ಲಿ ಕೆಲಸ ಮಾಡ್ಬೋದು, ಹಾಲು ಮಹಾಮಂಡಲ ಹಾಲು ಒಕ್ಕೂಟದಲ್ಲಿ ರಾಜ್ಯಾದ್ಯಂತ ಸಹಕಾರ ಸಂಘಗಳಿದ್ದಾವೆ, ಅದರಲ್ಲಿ ಉಪವ್ಯವಸ್ಥಾಪಕರು ವ್ಯವಸ್ಥಾಪಕರು ಈ ರೀತಿಯಾಗಿ ಇದು ಮಾಡ್ಬೋದು. ವನ್ಯಜೀವಿ ತಜ್ಞರಾಗ್ಬೋದು, ಅದರಲ್ಲೂ ಅರಣ್ಯ ಇಲಾಖೆ ಅಥವಾ ಪಕ್ಷಿಧಾಮ ಅಥವಾ ನ್ಯಾಷನಲ್ ಪಾರ್ಕ್ಗಳಲ್ಲಿ ಅಥವಾ ಝೂಗಳಲ್ಲಿ. ಮತ್ತೆ ಈಗಂತೂ ಹೆಚ್ಚಿಗೆ ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಔಷಧ ಉತ್ಪಾದನಾ ಕಂಪನಿ ಆ ಉದ್ದಿಮೆಯಲ್ಲಿ, ಮತ್ತೆ ಈಗ ಆಹಾರದ ಬಗ್ಗೆ ಫೀಡ್ ಇಂಡಸ್ಟ್ರಿನಲ್ಲಿ, ಸಂಸ್ಕರಣೆಯಲ್ಲಿ, ಫೀಡ್ ಅನಾಲಿಸಿಸ್, ಫೀಡ್ ಕ್ವಾಲಿಟಿ, ಸೊ ಇದರಲ್ಲಿ, ಮತ್ತೆ ಕುಕ್ಕುಟ ಉದ್ಯಮ, ಇದು ಕೂಡ ಒಂದು ದೊಡ್ಡ ಉದ್ಯಮ ಸ್ವಂತವಾಗಿ. ಸೊ ತಾವೇ ಹ್ಯಾಚರಿ ಮ್ಯಾನೇಜರ್ ಆಗ್ಬೋದು, ಬ್ರೀಡರ್ ಫಾರ್ಮ್ ಮೇಂಟೈನ್ ಮಾಡ್ಬೋದು, ಫಾರ್ಮ್ ವಿಸಿಟ್ಗಳು ಮಾಡ್ಬೋದು, ಅಥವಾ ತಮ್ಮದೇ ಆದಂತಹ ಮಾರುಕಟ್ಟೆ ಮಾಡ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆ, ಸೊ ಅದರಲ್ಲಿ ಆಡಳಿತ ಸೇವೆಯಲ್ಲೂ ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, IAS, KAS, IFS ನಲ್ಲಿ. ಮತ್ತೆ ಪೆಟ್ ಬ್ರೀಡರ್ಸ್, ಇದಂತೂ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಎಷ್ಟು ಜನ ಕ್ಯಾನಲ್ ಕ್ಲಬ್ ಬಿಟ್ಟಿದ್ದಾರೆ, ಈಗಂತೂ ಎಲ್ಲಾ ಮನೆಯಲ್ಲೂ ಕಂಪ್ಯಾನಿಯನ್ ಅನಿಮಲ್ಸ್, ಸೊ ಒಂದಲ್ಲ ಒಂದು ಇದಾವೆ. ಸುಸಜ್ಜಿತ ಆಸ್ಪತ್ರೆ, ಇನ್ ಪೇಷಂಟ್ ವಾರ್ಡ್, ಅದು ಎಸ್ಪೆಷಲಿ. ಸೊ ಎಲ್ಲೋ ಯಾರೋ ಊರು ಬಿಟ್ಟು ಬೆಲ್ಲೋ ಹೋಗ್ತಿರ್ತಾರೆ, ಆಗ ಪ್ರಾಣಿಗಳನ್ನ ಅಲ್ಲಿ ಬಿಟ್ಟು ಹೋಗ್ಬೋದು. ಪೇಷಂಟ್ ಕೇರ್ ಯೂನಿಟ್ ಅಥವಾ ಪೆಟ್ ಕೇರ್ ಯೂನಿಟ್, ಹುಷಾರಿಲ್ಲದಂತ ಪ್ರಾಣಿಗಳನ್ನ ತಂದು ಬಿಡ್ಬೋದು. ಸೊ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಗಳನ್ನ ಮಾಡ್ಕೊಂಡು ಹೋಗ್ಬೋದು, ಎಕ್ಸ್ರೇ, VCG, ಸೊ ಲ್ಯಾಬೊರೇಟರಿ, ಅದರಲ್ಲಿ ಮಲಮೂತ್ರ, ರಕ್ತ, ಹಾಲು, ನೀರಿನ ಪರೀಕ್ಷೆ, ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ ಇದರಲ್ಲಿ ಆಯುವ್ಯಯ ಪ್ರಾಜೆಕ್ಟ್ ರಿಪೋರ್ಟ್. ಸುಮಾರು ಜನ ಸ್ಟಾರ್ಟ್ಅಪ್ ಕಂಪನಿ ಮಾಡಿದ್ದಾರೆ, ಸುಮಾರು ಜನ FPOs ಮಾಡಿದ್ದಾರೆ. ಈಗ ಹಲವಾರು ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡಿ ಉದ್ದಿಮೆನೇ ಮಾಡಬಹುದು.
1: ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಪದವಿ ಪಡೆದ ಬಳಿಕ ಹೊರದೇಶಗಳಲ್ಲಿ ಶಿಕ್ಷಣ ಪಡೆಯುವಂತಹ ಆಸೆ ಇರ್ತದೆ, ಅದಕ್ಕೂ ಕೂಡ ಈ ಪದವಿಯ ನಂತರ ಅವಕಾಶಗಳಿವೆ?
0: ಹೌದು ಮೇಡಮ್, ಅವರು ಕೂಡ ಹೈಯರ್ ಸ್ಟಡೀಸ್ಗೆ ಸುಮಾರು ಜನ ಹೋಗಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಫೀಲ್ಡ್ ನಲ್ಲೇ ಇದ್ದಾರೆ. ಅಲ್ಲೋಗಿ ಮಾಸ್ಟರ್ಸ್ ಮಾಡಿಕೊಂಡು, ಸೊ ಅಲ್ಲಿ ವಿವಿಧವಾದಂತ ಸಂಶೋಧನೆ ತೊಡಗಿಸ್ಕೊಂಡು, ಸೊ ಉದಾಹರಣೆಗೆ ನಮ್ಮ ಎಷ್ಟೋ ಜನ ನಮ್ಮ ಕೋಳಿನಲ್ಲಿ ಮಾಡಿರೋರು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಎಷ್ಟೋ ಜನ ನಮ್ಮ ಪಶುವೈದ್ಯಕೀಯ ಮಾಡಿದವರು ನಮ್ಮ ಒಂದು ಮಾನವನ ಆರೋಗ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ.
1: ಈಗ ಪಶುವೈದ್ಯಕೀಯ ಶಿಕ್ಷಣದಲ್ಲಿ ಕೋಳಿ ಉದ್ದಿಮೆಯ ಪಾತ್ರ ಏನು? ನೀವು ಆವಾಗಲೇ ಕೋಳಿಯ ಬಗ್ಗೆ ಹೇಳಿದ್ರಿ.
0: ಹೌದು ಮೇಡಮ್, ಇದೇ ಒಂದು ದೊಡ್ಡ ಬೃಹತ್ ಆದಂತ ಒಂದು ವಿಷಯ. ಸೊ ಇದು ಕೋಳಿ ಉದ್ಯಮವಂತೂ ಈಗಂತೂ ಬಹಳ ದೊಡ್ಡದಾಗಿ ಬೆಳವಣಿಗೆ ಆಗ್ತಿದೆ. ಸೊ ಯಾಕೆಂದ್ರೆ ನಮ್ಮ ಮಾನವ ಸಂಕುಲ ಹೆಚ್ಚಾಗ್ತಾ ಇದೆ, ಸಂಖ್ಯೆ ದಿನೇ ದಿನೇ, ಅದ್ರ ಜೊತೆಗೆ ಆಹಾರ ಬೇಡಿಕೆನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಅದರಲ್ಲೂ ಸಸಾರಜನಕದ ಬೇಡಿಕೆ, ನಮಗೆ ಬೇಕಾಗಿರೋದೇ ಸಸಾರಜನಕ ಮತ್ತು ಶರ್ಕರ ಪಿಷ್ಟ, ಎನರ್ಜಿ ಮತ್ತೆ ಪ್ರೋಟೀನ್. ಸೊ ಈ ಕೋಳಿ ಉದ್ಯಮ ಅಂದ ತಕ್ಷಣನೇ ನಮಗೆ ಬರೋದು ಕೋಳಿಯ ಮಾಂಸ ಮತ್ತು ಮೊಟ್ಟೆ, ಇವೆರಡು ಅತಿ ಸಸಾರಜನಕ ಇರುವಂತ ಒಂದು ಆಹಾರ. ಸೊ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸೊ ಅದರಲ್ಲೂ ಕೇವಲ ಬೆರೆಣಿಕೆ ದಿನಗಳ ಸೊ 35-42 ದಿನಗಳಲ್ಲಿ 2-2.2 kg ಕನಿಷ್ಠ ದೇಹ ತೂಕ, ಒಂದು 5-6 ವಾರದಲ್ಲಿ ಇಷ್ಟು ದೇಹ ತೂಕ ಬರುವಂತ ಕೋಳಿ ಬ್ರಾಯ್ಲರ್ ಇದಾವೆ. ಸೊ ಮಾಂಸದ ಕೋಳಿಗಳನ್ನು ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಪ್ರಾಯೋಗಿಕವಾಗಿ ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತಾ ಕಾರ್ಯಕ್ರಮದಲ್ಲಿ ಅವರಿಗೆ ಮರಿಗಳನ್ನ ತರಿಸ್ಕೊಟ್ಟು ಬೆಳೆಸಿ, ಸೊ ತಾವೇ ಕೋಳಿ ಮೊಟ್ಟೆಯಿಂದ ಮರಿ ಮಾಡಿಸಿ, ಅದರಲ್ಲಿ ಒಂದು ನಮಗೆ ಆರ್ಟಿಫಿಷಿಯಲ್ ಇನ್ಕ್ಯುಬೇಟರ್ ಅಂತ, ಹ್ಯಾಚರ್ ಅಂತ ಇರುತ್ತೆ, ಅದರಲ್ಲಿ ಮೊಟ್ಟೆಯಿಂದ ಹೊರಬಂದಂತ ಮರಿಯಿಂದ ಮಾರುಕಟ್ಟೆವರೆಗೂ ಮಾರಾಟ ಮಾಡಿಸಿ ಅವರೇ ಮಾರಾಟ ಮಾಡಬೇಕು. ಸೊ ಅದರಲ್ಲಿ ಬರುವಂತ ಖರ್ಚು, ವೆಚ್ಚ, ಲಾಭ, ನಷ್ಟ ಎಲ್ಲನೂ ಅವರು ಒಂದು ಅಧ್ಯಯನ ಮಾಡಿ ಕಡೆಗೆ ವರದಿನ ಸಲ್ಲಿಸ್ತಾರೆ. ಸೊ 1.5 ತಿಂಗಳೊಳಗಡೆ ಇದೆಲ್ಲ ಮಾಡಿಸ್ತಾರೆ. ಸೊ ಅದೇ ರೀತಿ ಮೊಟ್ಟೆಗಳನ್ನ ಇಡುವಂತ ಮೊಟ್ಟೆ ಕೋಳಿಗಳು, ವರ್ಷಕ್ಕೆ 320-330, ಈಗ ಇನ್ನೂ ಹೆಚ್ಚಾಗ್ತಾ ಇದೆ. ಹೆಚ್ಚು ಮೊಟ್ಟೆ ಇಡುವಂತ ಕೋಳಿ ತಳಿಗಳ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಈ ಕೋಳಿಗಳಿಗೆ ಬೇರೆ

ಅಂತ ವಸತಿ ಆಗಿರ್ಬೋದು, ಪಂಜರ ಪದ್ಧತಿ ಅಥವಾ ನೆಲದ ಮೇಲೆ ಸಾಕಾಣಿಕೆ ಮಾಡೋದು ಅಥವಾ ಗೂಡಿನ ಪದ್ಧತಿ, ಸಲಕರಣೆಗಳು, ಬಿಸಿಬುಟ್ಟಿಗಳು, ವ್ಯಾಕ್ಸಿನೇಟರು, ಆಧುನಿಕ ನಿರ್ವಹಣಾ ಪದ್ಧತಿ, ಸೊ ಎನ್ವಿರಾನ್ಮೆಂಟಲಿ ಕಂಟ್ರೋಲ್ಡ್ ಹೌಸ್, ಪರಿಸರ ನಿಯಂತ್ರಿತ ಶೆಡ್, ಆಹಾರಗಳು ಆ ವಯಸ್ಸಿನ ಅನುಗುಣವಾಗಿ, ಮತ್ತೆ ಮೊಟ್ಟೆಗೆ ಬೇರೆ ಮಾಂಸಕ್ಕೆ ಬೇರೆ, ಸೊ ಲಸಿಕೆ ವಿಧಗಳು, ಸೊ ಹೀಗೆ ಎಲ್ಲ ಪಕ್ಷಿಗಳಿಗೂ ನಾವು ಅವ್ರಿಗೆ ವಿದ್ಯಾರ್ಥಿಗಳ ಅಭ್ಯಾಸವನ್ನು ಮಾಡಿಸ್ತೀವಿ. ಗೌಜಿಗನಾಕಿ, ಬಾತುಕೋಳಿ, ಸೊ ಇಮು ಕೂಡ ಸುಮಾರು ಕಡೆ ಇದೆ, ಈವನ್ ಗಿನಿಯಾ ಹಕ್ಕಿ, ಸೊ ಈವನ್ ಗೀಸ್, ಸೊ ಕೂಡ ನಾವು ಹುಡುಗರಿಗೆ ಸೊ ಪಾಠದಲ್ಲಿ ಹೇಳ್ಕೊಡ್ತೀವಿ. ಅವುಗಳಿಗೆ ಬರುವಂಥ ರೋಗಗಳು, ನ್ಯೂಕ್ಯಾಸಲ್ ಡಿಸೀಸ್ ಆಗ್ಬೋದು, ಅಂದರೆ ರಾಣಿಕೇಟ್ ರೋಗ ಆಗಿರ್ಬೋದು, ಗುಂಬಾರ ರೋಗ ಆಗಿರ್ಬೋದು, ಪಾಕ್ಸ್ ಅಮ್ಮಾಗದು ಅಂತಾರೆ, ಸೊ ಅಂಥದನ್ನೆಲ್ಲ ನಾವು ಅವರಿಗೆ ರೋಗದ ಬಗ್ಗೆ ಹೇಳ್ಕೊಟ್ಟು ಲಸಿಕೆ ಯಾವ ರೀತಿ ಕೊಡೋದು ಅದ್ರ ಬಗ್ಗೆ ಹೇಳ್ಕೊಳ್ತೀವಿ. ಮತ್ತು ಜೈವಿಕ ಸಂರಕ್ಷಣೆ, ರೋಗ ಬರದಂತೆ ಯಾವ ರೀತಿ ಸುರಕ್ಷಿತವಾದಂಥ ಕ್ರಮಗಳನ್ನು ತಗೋಬೇಕು. ಸೊ ಸುಧಾರಿತ ಕೋಳಿ ತಳಿಗಳು, ಗಿರಿರಾಜ, ಗಿರಿರಾಣಿ, ಸ್ವರ್ಣಧಾರ, ಹಿತ್ತಲ ಕೋಳಿ ಸಾಕಾಣಿಕೆ, ಯಾಕಂದರೆ ನಾಟಿ ಕೋಳಿಗಳು ಇತ್ತೀಚೆಗೆ ಭಾಳ

0: ಬಗ್ಗೆ ಹೇಳ್ಕೊಟ್ಟು ಲಸಿಕೆ ಯಾವ ರೀತಿ ಕೊಡೋದು ಅದ್ರ ಬಗ್ಗೆ ಹೇಳ್ಕೊಳ್ತೀವಿ. ಮತ್ತೆ ಜೈವಿಕ ಸಂರಕ್ಷಣೆ, ರೋಗ ಬರದಂತೆ ಯಾವ ರೀತಿ ಸುರಕ್ಷಿತವಾದಂತ ಕ್ರಮಗಳನ್ನು ತಗೋಬೇಕು. ಸೊ ಸುಧಾರಿತ ಕೋಳಿ ತಳಿಗಳು, ಗಿರಿರಾಜ, ಗಿರಿರಾಣಿ, ಸ್ವರ್ಣಧಾರ, ಹಿತ್ತಲ ಕೋಳಿ ಸಾಕಾಣಿಕೆ, ಯಾಕಂದ್ರೆ ನಾಟಿ ಕೋಳಿಗಳು ಇತ್ತೀಚೆಗೆ ಬಹಳ ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಈ ವಿಷಯದ ಬಗ್ಗೆ ನಾವು ಮಾಹಿತಿನ ಮಾಡಿಕೊಟ್ಟು, ಸೊ ಈಗ ನಮ್ಗೆಲ್ಲ ಗೊತ್ತಿರಬೇಕು, ಸುಮಾರು ಕಡೆ ರೆಡಿ ಟು ಈಟ್, ರೆಡಿ ಟು ಕುಕ್. ಸೊ ಡೈರೆಕ್ಟ್ ಅಲ್ಲಿಂದ ಹೋಗಿ, ಯಾಕೆಂದ್ರೆ ಸುಮಾರು ಜನ ಕಟ್ ಮಾಡೋದನ್ನು ನೋಡೋದಕ್ಕೂ ಇಷ್ಟಪಡೋದಿಲ್ಲ. ಸೊ ಅಂಥದಕ್ಕೋಸ್ಕರ ರೆಡಿ ಟು ಈಟ್ ಅಥವಾ ರೆಡಿ ಟು ಕುಕ್. ಸೊ ಡೈರೆಕ್ಟ್ ತಂದು ಅಡುಗೆ ಮನೆಗೆ ತಂದು ಅದನ್ನು ರೆಡಿ ಮಾಡಿ ತಿನ್ನುವುದು. ಮತ್ತು ಅದೇ ರೀತಿಯಾದ ಎಗ್ ಪೌಡ್ರ್, ಸೊ ಮೊಟ್ಟೆದು, ಸೊ ಬಿಳಿದೇ ಇಷ್ಟ, ಕೆಲವರಿಗೆ ಬಿಳಿದಷ್ಟೇ ಇಷ್ಟ ಬರುತ್ತೆ ಅದು, ಅಥವಾ ಹಳದಿದು, ಅಥವಾ ಎರಡು ಸೇರಿ. ಸೊ ಡೈರೆಕ್ಟ್ ಬಂದು ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಕಲಸಿ ಅವರು ಇದು ಮಾಡ್ಕೊಬಹುದು.
1: ಅಂದ್ರೆ ಮೌಲ್ಯವರ್ಧನೆಗೂ ಕೂಡ ಅವಕಾಶ.
0: ಹೌದು ಮೇಡಮ್, ಮೌಲ್ಯವರ್ಧನೆ, ಮೌಲ್ಯವರ್ಧನೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಈವನ್ ಡಿಸೈನರ್ ಹೇಗೂ ಏನೇನೋ ಬಹಳಷ್ಟು ಮುಂದುವರೆಗೆ ಇದಾಗ್ತಾ ಇದೆ.
1: ಇದೆಲ್ಲ ಮಾಹಿತಿಗಳನ್ನು ನೀವು ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣದಲ್ಲಿ ಒದಗಿಸ್ತಾ
0: ಇದ್ದೀರಿ? ಪ್ರಾಯೋಗಿಕವಾಗಿ ಅವರೇ ಮಾಡಿ ರಿಸಲ್ಟ್ ಕೊಡಬೇಕು, ಆ ರೀತಿ ಎಲ್ಲ ಮಾಡ್ಕೊಡ್ತೇವೆ.
1: ವನ್ಯಜೀವಿಗಳ ಸಂರಕ್ಷಣೆಗೆ ಬಂದರೆ ಅದರಲ್ಲಿ ಪಶುವೈದ್ಯಕೀಯ ಶಿಕ್ಷಣದ ಪಾತ್ರ ಏನು?
0: ಪಶುವೈದ್ಯಕೀಯ ಶಿಕ್ಷಣದಲ್ಲಿ ವನ್ಯಜೀವಿಗಳ ಬಗ್ಗೆ ನಾವು ತಿಳುವಳಿಕೆನ ನಾವು ಮಾಡಿಕೊಡ್ತೀವಿ. ಸುಮಾರಾಗಿ ನಾವು ಹುಡುಗರನ್ನ ಕರ್ಕೊಂಡೋಗಿ ಅಲ್ಲಿಗೆ ಎಕ್ಸ್ಪೋಜರ್ ಮಾಡಿಸಿ ಎಲ್ಲ ವಿಸಿಟ್ ಮಾಡಿಸ್ತೀವಿ ಮೇಡಮ್. ಸೊ ಇದು ವನ್ಯಜೀವಿಗಳ ಮತ್ತು ಈ ಮಾನವರ ಸಂಘರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಕಡೆ ಶಿವಮೊಗ್ಗ ಆಗ್ಬೋದು, ಕೊಡಗು ಆಗ್ಬೋದು, ಚಾಮರಾಜನಗರ, ಅಥವಾ ನಮ್ಮ ಮಂಗಳೂರಿನ ಈ ಸುಳ್ಯ, ಪುತ್ತೂರು ಈ ಭಾಗದಲ್ಲಿ ಇದು ಕಾರಣಗಳೇನಪ್ಪ ಅಂದ್ರೆ ಬೆಳೀತಾ ಇರೋಂತ ನಮ್ದು ಜನಸಂಖ್ಯೆ, ಕಾಡುಗಳ ನಾಶ, ಅತಿಕ್ರಮಣ, ಇದು ಕೆಲವು ಒಂದೊಂದು ಪಾಯಿಂಟ್ ಸೇರ್ಕೊಬಹುದು. ಅದಕ್ಕೆ ಬದಲಾಗ್ತಾ ಇರೋಂತ ಹವಾಮಾನ ವೈಪರೀತ್ಯ, ಇವು ಕೂಡ ಒಂದಷ್ಟು ಕಾರಣಗಳಿರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ವನ್ಯಜೀವಿಗಳು ನಾಡಿಗೂ ಹಳ್ಳಿಗೂ ಬರ್ತವೋ. ಸೌ ಬರೋ ಉದ್ದೇಶ ಆಹಾರಕ್ಕಾಗೋ, ನೀರಿಗಾಗೋ, ಸಂತಾನೋತ್ಪತ್ತಿಗಾಗೋ. ಸೊ ಅವುಗಳದೇ ಆದಂತ ಒಂದು ಟ್ರ್ಯಾಕ್ ಇರುತ್ತೆ. ಈ ನಾಡಿಗೆ ಬಂದಂತ ವನ್ಯಜೀವಿಗಳನ್ನ ಯಾವ ರೀತಿ ಕಾಡಿಗೆ ವಾಪಸ್ ಕಳಿಸ್ಬೇಕು, ಅಥವಾ ಯಾವ ರೀತಿ ನಾವು ಅದನ್ನ ಸೆರೆ ಹಿಡಿಬೇಕು, ಉದಾಹರಣೆಗೆ ಕೆಲವು ಪುಂಡಾನೆಗಳು ಇಂಥವನ್ನೆಲ್ಲ ಯಾವ ರೀತಿ ಸೆರೆ ಹಿಡಿಬೇಕು, ಅಥವಾ ಆ ವನ್ಯಜೀವಿಗಳು ಬರ್ದೇ ಇದ್ದಂಗೆ ಯಾವ ರೀತಿ ತಡೆಗಳು, ಆ ರೀತಿಯಾದಂತ ಕೆಲವು ಅಂಶಗಳು, ಪುನರ್ವಸತಿ, ಗಾಯಗೊಂಡ ಸೆರೆ ಸಿಕ್ಕೋ ವಯಸ್ಸಾದಂತ ವನ್ಯಜೀವಿಗಳನ್ನ ಪುನರ್ವಸತಿ, ರಿಹ್ಯಾಬಿಲಿಟೇಷನ್. ಸೊ ಅದ್ರ ಪುನರ್ವಸತಿಯನ್ನೆಲ್ಲ ಇಟ್ಟು ಅದ್ರ ಜೊತೆ ಅವು ನಮ್ಮ ಮಾನವರ ಜೊತೆ ಯಾವ ರೀತಿ ಹೊಂದ್ಕೋಬೇಕು, ಅದಕ್ಕೆ ಔಷಧೋಪಚಾರ ಮಾಡೋದು, ಕಾಡಿನ ವಾತಾವರಣ ನಾವು ಸೃಷ್ಟಿ ಮಾಡಿಕೊಡೋದು, ಅಂದ್ರೆ ಉದಾಹರಣೆಗೆ ಝೂ ಬಗ್ಗೆ ನೈಸರ್ಗಿಕವಾಗಿ ಅದನ್ನ ನಾವು ನೋಡ್ಕೊಳ್ಳೋದಕ್ಕೆ ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ಆ ರೀತಿಯಾದಂಥ ಕೆಲವು ಸೆಂಟರ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಈಗಂತೂ ವನ್ಯಜೀವಿ ಮಾನವರ ಸಂಘರ್ಷ ಅನ್ನೋದಕ್ಕಿಂತ ಸೊ ಸಹಬಾಳ್ವೆ ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ನಾವು ಕೂಡ ಅದ್ರ ಜೊತೆ ಹೊಂದಾಣಿಕೆ ಆಗಬೇಕು, ಅದ್ರ ಜೊತೆ ಬೆರಿಬೇಕು. ನಾವು ಬಂತು ಅದ್ರ ಬಗ್ಗೆ ನಾವು ಅಟ್ಯಾಕ್ ಮಾಡೋದು, ಅಥವಾ ಅದರಿಂದ ನಾವು ಅಟ್ಯಾಕ್ ಆಗೋದ್ ಬದಲು ಅವುಗಳಿಗೂ ನಾವುಗಳು ಎರಡೂ ಕೂಡ ಸಹಜೀವಿಯಾಗಿರ್ಬೇಕು ಅನ್ನೋದು ಒಂದು ವಿಷಯ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ತೀವಿ. ಹಾಗೂ ಇದರಲ್ಲಿ ನ್ಯಾಯಶಾಸ್ತ್ರ, ಸೊ ಅದರಲ್ಲಿ ಸುಮಾರು ವೆಟಿಕೋ ಲೀಗಲ್ ಕೇಸಸ್, ಫೋರೆನ್ಸಿಕ್ ಸೈನ್ಸ್ ಎಲ್ಲ ಬರ್ತಾ ಇದೆ. ಸೊ ಅದರೆಲ್ಲನೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ವಿಷಯನ ಹೇಳ್ಕೊಡ್ತಾ ಇದ್ದೀವಿ.
1: ಈಗ ಪಶುವೈದ್ಯಕೀಯ ಶಿಕ್ಷಣದಿಂದ ಅದರಲ್ಲಿ ಮಾನವನ ಆರೋಗ್ಯಕ್ಕೆ ಏನು ಸಂಬಂಧ ಇದೆ, ಅಂದರೆ ಸಮುದಾಯ ಆರೋಗ್ಯ ಆಗಲಿ ಯಾವ ರೀತಿ ಇದೆ?
0: ಇದೊಂದು ಬಹಳ ಮುಖ್ಯ ಮೇಡಮ್. ಈಗ ಎಲ್ಲ ಕಡೆ ನಮ್ಮ ಒಂದೇ ವಿಶ್ವ, ಒಂದೇ ಆರೋಗ್ಯ, ಒಂದೇ ಜೀವ ಸಂಕುಲ. ಸೊ ಅದು ಪ್ರಾಣಿಯಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು, ಈವನ್ ಪರಿಸರ ಆಗಿರ್ಬೋದು, ಒಂದೇ ವಿಶ್ವ ಒಂದೇ ಭೂಮಿ. ಸೊ ಹಾಗಾಗಿ ಏಕ ಆರೋಗ್ಯ ಅನ್ನೋದು ಈಗ ಎಲ್ಲ ಕಡೆ ಪ್ರಚಲಿತವಾಗಿ ಎಲ್ಲ ಕಡೆ ಈಗ ಮಾಡ್ತಾ ಇದ್ದಾವೆ. ಸೊ ಇದು ಒಂದು ಬಹಳ ಮುಖ್ಯವಾದಂತ ಒಂದು ಇದು ಈ ಪಬ್ಲಿಕ್ ಹೆಲ್ತ್. ಯಾಕೆಂದ್ರೆ ಸಾಂಕ್ರಾಮಿಕ ರೋಗಗಳು ಸುಮಾರು ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಾ ಇದ್ದಾವೆ. ಸೊ ಹಂಗಾಗಿ ಅದನ್ನ ನಾವು ಝೂನೋಟಿಕ್ ಡಿಸೀಸ್ ಅಂತೀವಿ. ಅದು ನೇರವಾಗಿ ಪ್ರಾಣಿಗಳ ಸಂಪರ್ಕ ಬಂದಾಗ ಅವಾಗ ಬರ್ತದೆ. ಸೊ ಇದನ್ನ ನಾವು ಒಂದು ವಿಷಯನ ವಿಸ್ತಾರವಾಗಿ ಮಾತಾಡ್ಬೋದು. ರೇಬಿಸ್ ಆಗಿರ್ಬೋದು, ಸಿಟಕೋಸಿಸ್ ಆಗಿರ್ಬೋದು, ಹೀಗೆ. ಸೊ ರೋಗ ಪೀಡಿತ ಪ್ರಾಣಿ ಉತ್ಪನ್ನಗಳಿಂದ ಸೇವೆಯಿಂದ ಎಷ್ಟೋ ಸರಿ ನಾವು ಮಾಂಸನೋ ಹಾಲನ್ನು ಸೇವನೆ ಮಾಡಿರ್ತೀವಿ, ಅದರಲ್ಲೂ ಕೆಲವು ಒಂದು ಇದು ಬರ್ತವೆ. ಸೊ ರೋಗಾಣುಗಳು ನಮ್ಮ ಬಾಡಿಗೆ ಬರ್ತವೆ. ಮತ್ತೆ ರೋಗ ಪೀಡಿತ ಬಾಡಿ ಫ್ಲೂಯಿಡ್ಸ್, ಸೊ ಅದು ಜೊಲ್ಲಾಗಿರ್ಬೋದು ಅಥವಾ ಕಣ್ಣಿನ ಅಥವಾ ಮೂಗಿನ ಸ್ರಾವ ಆಗಿರ್ಬೋದು, ಸೊ ವೀರ್ಯಾಣು ಆಗಿರ್ಬೋದು ಅಥವಾ ಯೋನಿ ಸ್ರಾವ ಆಗಿರ್ಬೋದು, ಮಲಮೂತ್ರ, ಕೆಲವು ಸೊಳ್ಳೆ ಉಣ್ಣೆ ಆಗಿರ್ಬೋದು, ವೆಕ್ಟರ್ ಬಾರ್ನ್ ಡಿಸೀಸ್ ಅಂತ ವಾಹಕಗಳ ಮುಖಾಂತರ ಬರ್ಬೋದು, ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಬರ್ಡ್ ಫ್ಲೂ, ಹಕ್ಕಿ ಜ್ವರ, ಹಂದಿ ಜ್ವರ, ಆಫ್ರಿಕನ್ ಸ್ವೈನ್ ಫೀವರ್. ಸೊ ಮತ್ತೆ ಈ ಕಡೆ ಶಿವಮೊಗ್ಗ

0: ಮತ್ತೆ ಚಿಕ್ಕಮಗಳೂರು ಈ ಕಡೆ ಮಂಗನ ಕಾಯಿಲೆ, ಸೊ ಈ ತರ ಎಲ್ಲ ಹಲವಾರು ಕಾಯಿಲೆಗಳು ಪ್ರಾಣಿಯಿಂದ ಮನುಷ್ಯರಿಗೆ ಬರ್ತಾ ಇದೆ. ಅದನ್ನೆಲ್ಲ ನಾವು ತಡೆಗಟ್ಟೋದಕ್ಕೆ ನಾವು ಈ ಒಂದು ಏಕ ಆರೋಗ್ಯ ಸಮುದಾಯ ಆರೋಗ್ಯ ಬಹಳ ಮುಖ್ಯ. ಅದಕ್ಕೋಸ್ಕರನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಾವು ಮಾಹಿತಿನ ಮಾಡಿಕೊಡ್ತಾ ಇದ್ದೀವಿ ಯಾವ ರೀತಿ ತಡಿಬಹುದು. ಸೊ ಈ ಒಂದು ಶಿಕ್ಷಣದಲ್ಲಿ ಅದು ಕೂಡ ಒಂದು ಏಕ ಆರೋಗ್ಯದ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಮಾಹಿತಿನ ನಾವು ಮಾಡಿಕೊಡ್ತೀವಿ.
1: ಈಗ ಒಟ್ಟಿನಲ್ಲಿ ಪಶುವೈದ್ಯಕೀಯ ಶಿಕ್ಷಣವನ್ನು ಮಾಡಬೇಕು ಅಂತ ಇಚ್ಛೆ ಇರುವಂತಹ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಇದೊಂದು ಒಳ್ಳೆಯವಾದಂಥ ಒಂದು ಕ್ಷೇತ್ರ, ಯಾಕಂದರೆ ಮೂಕ ಪ್ರಾಣಿಗಳ ಸೇವೆ ಮಾಡ್ತೀವಿ. ಸೊ ಮೂಕ ಪ್ರಾಣಿಗಳಲ್ಲಿ ನಾವು ಅದರದ್ದು ಸ್ವಲ್ಪ ಅದು ಆ್ಯಕ್ಟಿವ್ ಆದಾಗ, ಖುಷಿ ಆದಾಗ ನಮಗಾಗುವಂಥ ಒಂದು ಖುಷಿ ಅಥವಾ ನಮಗಾಗುವಂಥ ಸಮಾಧಾನ ಅದು ಒಂದು ರೀತಿಯಾದಂಥ ಬೇರೆ ರೀತಿಯಿಂದೆಲ್ಲ ಇರ್ತದೆ. ಸೊ ಈ ಪಶುವೈದ್ಯಕೀಯ ನಾನು ಆಗಲೇ ಹೇಳಿದೆ ಸಸಾರಜನಕದ ಆಹಾರ ಭದ್ರತೆ, ಯಾಕಂದರೆ ಸುಮಾರು ಜನ ನಮ್ಮ ಈ ಸಸಾರಜನಕದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಹೆಣ್ಮಕ್ಳಾಗಿರ್ಬೋದು, ವಿದ್ಯಾರ್ಥಿಗಳು, ಯುವಕರಾಗಿರ್ಬೋದು, ಯುವತಿಯರೇ ಆಗಿರ್ಬೋದು, ಅದು ಎಲ್ಲರಿಗೂ ಈ ಒಂದು ಹಾಲು ಮೊಟ್ಟೆ ಮಾಂಸ ಅಲ್ಲದೆ ಗೋವಿನ ಉತ್ಪನ್ನಗಳು, ಅದರಲ್ಲೂ ಹಾಲು ಮೊಟ್ಟೆ ಮಾಂಸ ಬಹಳ ಉತ್ತಮವಾದಂಥ ಸೊ ಒಂದು ಸಸಾರಜನಕಯುಕ್ತ ಒಂದಿದು. ಅದರಲ್ಲೂ ಮೊಟ್ಟೆ ಅಂತ ನಾವೇನೇ ಕಲಬೆರಕೆ ಮಾಡೋಕ್ಕಾಗದೇ ಇಲ್ಲ, ನೇರವಾಗಿ ಕೋಳಿಯಿಂದ ಬರುತ್ತೆ, ಅದನ್ನು ನಾವು ಉಪಯೋಗಿಸ್ಕೋಬೋದು. ಸೊ ನಮ್ಮ ದೇಶದಲ್ಲಿ ಬಂದರೆ ಈಗಾಗಲೇ ನಾವು ಬಹಳಷ್ಟು ಗಣನೀಯ ಸಾಧನೆಯನ್ನು ನಾವು ಮಾಡಿದ್ದೀವಿ. ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ, ಅದೇ ರೀತಿ ಮೊಟ್ಟೆನಲ್ಲಿ 3 ಮತ್ತು 4 ಸ್ಥಾನದಲ್ಲಿ. ಸೊ ಮಾಂಸದಲ್ಲೂ ಅಷ್ಟೇ 4-5 ಸ್ಥಾನದಲ್ಲಿ ನಾವು ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಸೊ ಅಷ್ಟು ಹಾಲಿನ ಉತ್ಪಾದನೆ ಆಗ್ತಾ ಇದ್ರು ನಾವು ಹಾಲಿನ ಸೇವನೆ ಬಹಳ ಕಡಿಮೆನೇ ಇದೆ, ಉತ್ಪಾದನೆ ಅಷ್ಟೇ ಮಾಡ್ತಾ ಇದ್ದೀವಿ ಆದರೆ ಸೇವನೆ ಇನ್ನೂ ಕೂಡ ಕಡಿಮೆ ಆಗಿದೆ. ಮತ್ತೆ ಇವತ್ತಂತೂ ಯಾವುದೇ ಮನೆಗಳಲ್ಲಿ ಪ್ರಾಣಿ ಇಲ್ಲದ ಮನೆ ಇಲ್ಲ. ಈಗ ಉದಾಹರಣೆಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ ಒಂದು ಮನೆಯಲ್ಲಿ ಹಸು ಇರುತ್ತೆ, ಅಲ್ಲೋ ಎತ್ತಿರುತ್ತೆ, ಅಥವಾ ಕುರಿ, ಆಡು, ಕೋಳಿ, ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ನೀವು ನಗರ ಪ್ರದೇಶಕ್ಕೆ ಬಂದರೆ, ಸೊ ನಾವೆಲ್ಲ ನೋಡ್ತೀವಿ ಸಿಟಿಗಳಲ್ಲಿ ಪ್ರತಿ ಮನೆಯಲ್ಲೂ ನಾಯಿ ಇರುತ್ತೆ. ಎಲ್ಲ ನಾಯಿಗಳನ್ನು ಅಷ್ಟು ಪ್ರೀತಿಯಾಗಿ ಸಾಕಾಣಿಕೆ ಮಾಡಿದ್ದಾರೆ ಶ್ವಾನಗಳು. ಅದಕ್ಕೆ ನಾವು ಕಂಪ್ಯಾನಿಯನ್ ಅನಿಮಲ್ಸ್, ಸೊ ವಯಸ್ಸಾದವರು ಅವರಲ್ಲಂತೂ ಅವ್ರ ಜೊತೆಗೆ ಯಾರು ಇರಲಿಲ್ಲ ಅಂದರೆ ಒಂದು ಡಾಗ್ ಇರಲೇಬೇಕಾಗುತ್ತೆ. ಹೋಗಿದೆ ಅಂದ್ರೆ ವಾಕಿಂಗ್ ಯಾರ ಜೊತೆ ಹೋಗಿದೆ ಅಂದ್ರೆ ಹಿಂಗೆ. ಆಮೇಲೆ ರೀತಿ ಸುಮಾರು ಜನ ಈ ಕಡೆ ಅಂತೂ ಬೆಕ್ಕುಗಳಿದಾವೆ, ಮತ್ತೆ ಚಂದದ ಪಕ್ಷಿಗಳಿದಾವೆ, ಮೊಲಗಳನ್ನ ಸಾಕಿದಾವೆ. ಅದ್ರ ಏನೋ ಒಂದ್ ರೀತಿ ಇದಂತ ಒಂದು ಬಾಂಧವ್ಯ ಅವನ್ನ ನಾವು ಇದ್ ಮಾಡ್ಕೊಳತ್ತೆ. ಸೊ ಅದಕ್ಕೆ ನಾವು ಎಷ್ಟೇ ಇದು ಕೊಟ್ರು ಕೂಡ ಅದು ಅದರದ್ದು ಬೆಲೆನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಬಹಳ ಒಳ್ಳೆಯಾದಂತ ಒಂದು ಶಿಕ್ಷಣ, ಸೊ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಕೊಡುವಂತ ಒಂದು ಶಿಕ್ಷಣ ಅಂತ ನಾನು ಈ ಒಂದು ಸಮಯದಲ್ಲಿ. ಸೊ ಪ್ರಯತ್ನ ಪಡಿ, ಯಾರ್ಯಾರು ಶಿಕ್ಷಣ ಸಿಗುತ್ತೋ ಸೊ ಬಂದು ಕಾಲೇಜ್ಗೆ ಅಡ್ಮಿಷನ್ ಆಗಿ, ನಮ್ದೆಲ್ಲ ಸರ್ಕಾರಿ ಕಾಲೇಜ್ಗಳು ಇದು, ಸೊ ಅಡ್ಮಿಷನ್ ತಗೊಂಡು ವಿದ್ಯಾಭ್ಯಾಸ ಮಾಡಿ.
1: ಪಶುವೈದ್ಯಕೀಯ ಶಿಕ್ಷಣವು ಕೇವಲ ಒಂದು ವೃತ್ತಿಪರ ಪದವಿ ಆಗಿರದೆ ಪ್ರಾಣಿಗಳ ಆರೋಗ್ಯ ರಕ್ಷಣೆ, ರೈತರ ಆರ್ಥಿಕ ಸಬಲೀಕರಣ ಹಾಗೂ ಸಮಾಜದ ಕಲ್ಯಾಣಕ್ಕೆ ನೇರವಾಗಿ ಸಂಬಂಧಿಸಿದ ಮಹತ್ವದ ಕ್ಷೇತ್ರ ಅಂತ ನೀವು ತಿಳಿಸಿಕೊಟ್ರಿ ಸರ್. ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪ್ರಕ್ರಿಯೆ, ಶಿಕ್ಷಣದ ಅವಕಾಶಗಳು ಹಾಗೂ ಭವಿಷ್ಯದ ಉದ್ಯೋಗ ಸಾಧ್ಯತೆಗಳ ಕುರಿತು ಮಾಹಿತಿಗಳನ್ನು ನೀವು ನೀಡಿದ್ರಿ ಸರ್. ಈ ಮಾಹಿತಿಗಳು ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಉಪಯುಕ್ತವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿಮಗೆ ನಮಸ್ಕಾರ.
0: ನಮಸ್ತೆ ಮೇಡಮ್.
2: ಇದುವರೆಗೆ ಪಶುವೈದ್ಯಕೀಯ ಪ್ರವೇಶಾತಿ ಮತ್ತು ಶಿಕ್ಷಣ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂಸಿ ಶಿವಕುಮಾರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10
5: ಆದ್ರಣ್ಣ. ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಮಂಗಳೂರು ಇದೀಗ ವಾಗ್ದೇವಿ ಮಧುಸೂದನ್ ಹಾಡಿರುವ ಬಸವಣ್ಣನವರ ವಚನವನ್ನು ಆಲಿಸೋಣ.

ಇದುವರೆಗೆ ವಾಗ್ದೇವಿ ಮಧುಸೂದನ್ ಹಾಡಿರುವ ಬಸವಣ್ಣನವರ ವಚನವನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ ಮೂರು ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು,

0: ಎಲ್ಲರಿಗೂ ಸಮಾನ ಅಭಿವೃದ್ಧಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ಧಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿಭದ್ರತಾ

0: ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಆಪ್ತರಕ್ಷಕ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಬಳುಕು ನಡೆಗೆ ಹುಲುಕು ಜಡೆಗೆ ತಲೆ ತಿರುಗಿದ ಧರಡಿನ ತಿರುಗಿದೆ ಅಮಲಿನಲ್ಲಿ ಏ ನಾಗವಲ್ಲಿ

0: ನಾಗವಲ್ಲಿ.
1: ಮುಂದೆ ಕೇಳೋಣ ಅಚ್ಚುಮೆಚ್ಚು ಚಿತ್ರಕ್ಕಾಗಿ ಟಿಪ್ಪು ಹಾಡಿರುವ ಗೀತೆ. ಈ ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಎ.ಎಂ. ನೀಲ್ ಅವರದು.

ಈಗ ಕೇಳೋಣ ಬೆಂಕಿಪಟ್ಟಣ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸ್ಟೀವ್ ಕೌಶಿಕ್.

ಆಕಾಶವಾಣಿ ಮಂಗಳೂರು. ಯುವವಾಣಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಭುವನ ಅವರಿಂದ ದೇವರ ನಾಮಗಳು, ತದನಂತರ ಪ್ರೀತಮ್ ಮಿಜ್ಜಾರ್ ಅವರಿಂದ ಕವನ ವಾಚನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಇದೀಗ ಕೇಳಿ ಚಾರುಕೇಶಿರಾಗ ಆದಿತಾಳ ತ್ಯಾಗರಾಜರ ರಚನೆ.

ಇದುವರೆಗೆ ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್. ಇದೀಗ ಕೇಳಿ ಭುವನ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಇದೀಗ ಕೇಳಿ ವೆಂಕಟಚಲ ನಿಲಯಂ, ಪುರಂದರದಾಸರ ರಚನೆ.

0: ಇದುವರೆಗೆ ಭುವನ ಅವರ ಧ್ವನಿಯಲ್ಲಿ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿ ಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಪ್ರೀತಮ್ ಮಿಜರ್ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಮೊದಲ ಕವಿತೆಯ ಶೀರ್ಷಿಕೆ ಚಂಚಲ ವಾರಿದೆಯೋಳು. ಹೊಸ ಅನುಭವದ ಕಾತುರತೆಯಲ್ಲಿ ಅಲೆದಾಟದ ಹವ್ಯಾಸ ಮರೆತ ಮನಸ್ಸು, ಮಂಜು ಸರಿದಂತೆ ವಿರಾಮದ ಹಾದಿಯಲ್ಲಿ ಮುಂಜಾನೆ ಕಂಡ ನಿದ್ದೆಗಣ್ಣಿನ ಕನಸು, ಮುಂಜಾನೆ ಕಂಡ ನಿದ್ದೆಗಣ್ಣಿನ ಕನಸು. ಮರೆತು ಜಗದ ವಿಚಾರಗಳನ್ನು ಬರಿದಾಗಿರಲು ಮನವೆಂಬ ಕುಲುಮೆಯು ಮೌನರಾಗದಿ ಕಾಲಿಡು ಜಲಗರ್ಭದೊಳಗೆ. ಎತ್ತರೆತ್ತರಕ್ಕೆ ಚಿಮ್ಮುವ ಅಲೆಗಳ ಸೆಳೆತದಲ್ಲಿ ಮುದ್ರಿಸುತ್ತ ಅಚ್ಚರಿಯನು ಮಸ್ತಕದಲ್ಲಿ ಪರವಶನಾಗು ಅಗರ್ಭ ಸುಖವಿಯಂತೆ. ಏರು ಇಳಿತದ ಅಹವಾಲು ಕೇಳುವವರ್ಯಾರು? ಹೊಣ್ಣು ಮಣ್ಣಿನ ಖಜಾನೆ ಮುಳುಗುವಷ್ಟು, ಅಗ್ನಿಪಾಲ್ಯದ ಮೇಲೆ ಮುನ್ನುಗ್ಗಿ ಶಮಿಸುವಷ್ಟು ಇಳಿಸಂಜೆಯ ಸಮೀರ ಮನತನಿಯುವವರೆಗೆ. ಮಾರುತದ ನಡತೆಯಲ್ಲಿ ನೃತ್ಯದ ಸಂಧಾನವಂತೆ, ಅಗಾಧ ಲವಣಗಳ ಮಿಶ್ರತೆಯು ಖಚಿತವಾದಂತೆ, ನಾನಬ್ಬರದ ಅಲೆಯೇ ಅನನ್ಯ ಪರಿಮಾಣದಲ್ಲಿ ಮುಳುಗಿ ಏಳುವ ಈ ಜಾಟದ ದಾರಿಯಲ್ಲಿ ಪ್ರಳಯದ ತುಣುಕನ್ನು ಇಣುಕಿದಂತೆ. ಮುಳುಗಿ ಏಳುವ ಈ ಜಾಟದ ದಾರಿಯಲ್ಲಿ ಪ್ರಳಯದ ತುಣುಕನು ಇಣುಕಿದಂತೆ. ತರಣಿ ಸಾಗುವ ರೀತಿ ಮುನ್ನುಗ್ಗಿದರೆ ದರಳೆಯೊಳಿನ ಹೆಜ್ಜೆಯನ್ನು ಮರೆತಂತೆ, ದರಳೆಯೊಳಿನ ಹೆಜ್ಜೆಯನ್ನು ಮರೆತಂತೆ. ಗಂಭೀರ ನೋಟದಲ್ಲಿ ಒಳಹೊಕ್ಕ ನಾನಂತೂ ವಿಸ್ಮಿತನಾದೆ ಜಲರಾಶಿಯಲ್ಲಿ ಕಳೆದು ಹೋದೆ. ಗಂಭೀರ ನೋಟದಲ್ಲಿ ಒಳಹೊಕ್ಕ ನಾನಂತೂ ವಿಸ್ಮಿತನಾದೆ ಜಲರಾಶಿಯಲ್ಲಿ ಕಳೆದು ಹೋದೆ. ಅಂಬರ ಚುಂಬುವ ಸಂಗಮದ ಅಂಚಂತೂ ಬಳಕುವ ದಿಗಂತ ಪರದಿ, ಬಳಕುವ ದಿಗಂತ ಪರದಿ ಸುಂದರ ಚಂಚಲ ವಾರಿದಿ. ನನ್ನ ಮುಂದಿನ ಕವಿತೆಯ ಶೀರ್ಷಿಕೆ ನಾನು ಮತ್ತು ಅಪ್ಪ. ನಾನೊಂದು ಮುಗಿಯದ ಮಾತು, ಅವನೊಂದು ಮುಗಿಯದ ಮೌನ. ನಾನೊಂದು ಮುಗಿಯದ ಮಾತು, ಅವನೊಂದು ಮುಗಿಯದ ಮೌನ. ನಾನು ಮತ್ತು ಅಪ್ಪ ಎಂಬ ಅಧ್ಯಾಯ ಮನದೊಳಗೆ ಚಿಗುರಿದ ಪರಿಕಲ್ಪನೆ. ನಾನು ಮತ್ತು ಅಪ್ಪ ಎಂಬ ಅಧ್ಯಾಯ ಮನದೊಳಗೆ ಚಿಗುರಿದ ಪರಿಕಲ್ಪನೆ. ಕಂಗಳ ನೋಟ ಎಲ್ಲೆಲ್ಲೋ ಇರಲು, ತೋಳುಗಳು ಭದ್ರತೆಯಡಿ ಬಂದಿಯಾಗಿರಲು, ನನ್ನ ಹೆಜ್ಜೆ ಗುರುತುಗಳು ಮೂಡಿದ್ದು ಎಲ್ಲಿ? ಮರಳ ಮೇಲಿನ ಅವನ ಪಾದಗಳ ಮೇಲೆ. ನಾ ನೋಡಿದ ನಗು ನನ್ನಲ್ಲಿ ಎಲ್ಲಿಹುದು? ಅವನ ಕಾಳ್ಗಳು ಗಾಳಿಯಲ್ಲಿಹುದು? ನಲಿವ ಬಯಕೆಗಳನ್ನು ಮರೆತ ಆ ಜೀವಕ್ಕೆ ನಾ ನಲಿತಂತೆ ಮತ್ತೆ ಆಸೆ ಚಿಗುರೊಡೆಯಿತು. ನಾ ನಲಿತಂತೆ ಮತ್ತೆ ಆಸೆ ಚಿಗುರೊಡೆಯಿತು. ಮರುಗುವ ಪಾಠಗಳೆಲ್ಲವೂ ಸ್ವಂತದಲ್ಲ, ನಗುವ ಸಾಲುಗಳು ಸ್ವಂತದಲ್ಲ. ಮರುಗುವ ಪಾಠಗಳೆಲ್ಲವೂ ಸ್ವಂತದಲ್ಲ, ನಗುವ ಸಾಲುಗಳು ಸ್ವಂತದಲ್ಲ. ಎಲ್ಲವೂ ನನ್ನಿಂದ, ಎಲ್ಲವೂ ನನ್ನತನದಿಂದ. ಎಲ್ಲವೂ ನನ್ನಿಂದ, ಎಲ್ಲವೂ ನನ್ನತನದಿಂದ. ಜಗದ ಜಂಜಾಟಗಳ ಮರೆತು ಅಳಿಸಲಾಗದ ಅಚ್ಚರಿಗೆ ಅಣಿಯಾದ ಮನಸ್ಸು, ಯೋಜನೆ ಯೋಚನೆಗಳೆಲ್ಲವೂ ನನಗಾಗಿ, ಯೋಜನೆ ಯೋಚನೆಗಳೆಲ್ಲವೂ ನನಗಾಗಿ. ಮಾತಿಗೆ ಕಿವಿಗೊಟ್ಟು ಬೆರಗಾದ ಕವಿ ನೀನು, ಮಾತಿಗೆ ಕಿವಿಗೊಟ್ಟು ಬೆರಗಾದ ಕವಿ ನೀನು. ನಿರೀಕ್ಷೆಯ ಹಾದಿಯಲ್ಲಿ ಜೀವದ ಉಸಿರು, ನಿರೀಕ್ಷೆಯ ಹಾದಿಯಲ್ಲಿ ಜೀವದ ಉಸಿರು. ಭಾವನೆಗಳು ಜೊತೆಯಾಗಿ ಉಸಿರಿದ್ದು ಮಗಳು, ಭಾವನೆಗಳು ಜೊತೆಯಾಗಿ ಉಸಿರಿದ್ದು ಮಗಳು. ಚಿಟಿಕೆ ಸದ್ದಿನಲ್ಲಿ ಬೆರಳ ತುದಿಯಲ್ಲಿ ಜಗವ ತೋರಿ ಅಂಬರದ ಸುಂದರ ಚಂದಿರನ ಜೊತೆಗೂಡಿ ನೈಜತೆಯ ಮರೆತ ನನಗೆ ಅಪ್ಪ ಅಂದರೆ ಆಕಾಶ, ನೈಜತೆಯ ಮರೆತ ನನಗೆ ಅಪ್ಪ ಅಂದರೆ ಆಕಾಶ. ನನ್ನ ಮುಂದಿನ ಕವಿತೆಯ ಶೀರ್ಷಿಕೆ ನಾನು ಮತ್ತು ಅಪ್ಪ ನಂತರದಿ. ನಾನೊಂದು ಮುಗಿಯದ ಮಾತು, ಅವನೊಂದು ಮುಗಿದ ಮೌನ. ನಾನೊಂದು ಮುಗಿಯದ ಮಾತು, ಅವನೊಂದು ಮುಗಿದ ಮೌನ. ನಾನು ಮತ್ತು ಅಪ್ಪ ಎಂಬ ಅಧ್ಯಾಯ ಮನದೊಳಗೆ ಬತ್ತಿ ಹೋದ ಪರಿಕಲ್ಪನೆ, ಮನದೊಳಗೆ ಬತ್ತಿ ಹೋದ ಪರಿಕಲ್ಪನೆ. ಹೆಗಲೇರಿ ಕಣ್ತುಂಬಿದ ಕ್ಷಣಗಳೆಲ್ಲವೂ ರಂಗು ಚೆಲ್ಲಿದ ನೆನಪಿನ ಬೊಕ್ಕಸಕ್ಕೆ, ಹೆಗಲೇರಿ ಕಣ್ತುಂಬಿದ ಕ್ಷಣಗಳೆಲ್ಲವೂ ರಂಗು ಚೆಲ್ಲಿದ ನೆನಪಿನ ಬೊಕ್ಕಸಕ್ಕೆ. ಇದೀಗ ಮಾತನಾಡದ ನೀನು ಮಾತ್ರ ಹುರಿವ ದೀಪದೆದುರಿನ ಭಾವಚಿತ್ರದೊಳಗೆ, ಹುರಿವ ದೀಪದೆದುರಿನ ಭಾವಚಿತ್ರದೊಳಗೆ. ನನ್ನ ಖುಷಿಯ ಮಾತುಗಳಿಗೆ ಪ್ರತಿಧ್ವನಿ ಇಲ್ಲ, ನನ್ನ ನಟನೆಗಳಿಗೆ ಪ್ರತಿ ನಾಟಕವಿಲ್ಲ. ನನ್ನ ಖುಷಿಯ ಮಾತುಗಳಿಗೆ ಪ್ರತಿಧ್ವನಿ ಇಲ್ಲ, ನನ್ನ ನಾಟಕಗಳ ಪ್ರತಿ ನಾಟಕವಿಲ್ಲ. ನನ್ನ ಮಾತುಗಳ ಅನುಕರಣೆ ಇಲ್ಲ, ರಂಗು ಚೆಲ್ಲಿದ ಚಿತ್ತಾರ ಕಾಣಿಸುವ ಹೆಗಲಿಲ್ಲ. ರಂಗು ಚೆಲ್ಲಿದ ಚಿತ್ತಾರ ಕಾಣಿಸುವ

0: ಹೆಗಲಿಲ್ಲ. ನೀನೇ ಪ್ರಪಂಚ, ನೀನೇ ಸ್ವಂತ, ನೀನೇ ಪ್ರಪಂಚ, ನೀನೇ ಸ್ವಂತ. ಈಗ ಎಲ್ಲರ ಅಳುವಿನ ಜೊತೆಗೆ ನಿನ್ನ ನಗು, ಈಗ ಎಲ್ಲರ ಅಳುವಿನ ಜೊತೆಗೆ ನಿನ್ನ ನಗು. ಜಗದ ನಿಯಮ ಅರಿಯದ ನನಗೆ ಎಲ್ಲವೂ ಸ್ವಪ್ನ, ಜಗದ ನಿಯಮ ಅರಿಯದ ನನಗೆ ಎಲ್ಲವೂ ಸ್ವಪ್ನ. ಹೆದ್ದಾರಿಯ ಇಕ್ಕೆಲೆಗಳು ನನಗೆ ಹೊಸತಾದರೂ ಸಾಗಿದೆ ಕ್ಷಣಗಳೇ ಮರಳ ಮೇಲಿನ ಅಕ್ಷರದಂತೆ, ಸಾಗಿದೆ ಕ್ಷಣಗಳೇ ಮರಳ ಮೇಲಿನ ಅಕ್ಷರದಂತೆ. ನೀ ಬಿಟ್ಟು ಹೋದರೂ ನಾನು ಮುಗ್ಧ ಬಡ ಜೀವ, ನೀ ಬಿಟ್ಟು ಹೋದರೂ ನಾನು ಮುಗ್ಧ ಬಡ ಜೀವ, ನೀ ಬಿಟ್ಟು ಹೋದರೂ ನಾನು ಮುಗ್ಧ ಬಡ ಜೀವ. ಅಕ್ಷರ ಪಲ್ಲಕ್ಕಿಯ ಅಳೆಯದ ನಾನು, ಬಿಗಿದಪ್ಪಿ ಮುತ್ತಿನ ಸುರಿಮಳೆ ಸೂಸದ ನಾನು, ಮುಗಿಲ ಮೇಲೆ ಬೆಳಕಿನ ಚಪ್ಪರ ಮರೆಯಾದಾಗ ಮತ್ತೆ ಆಟಿಕೆಯ ಜೊತೆಗೆ ನನ್ನ ಪ್ರಪಂಚ, ಮತ್ತೆ ಆಟಿಕೆಯ ಜೊತೆಗೆ ನನ್ನ ಪ್ರಪಂಚ. ನಾನಂತೂ ನೀನು ಕಟ್ಟಿಗೆ ರಾಶಿಯ ಮೇಲೆ ಕುಳಿತಂತೆ, ಸುಡುವ ಅಗ್ನಿಯು ಬರಿ ಸೋಕಿದಂತೆ ಕಾದಿರುವೆ ಅಪ್ಪ ನಿನ್ನ ಆಗಮನಕ್ಕೆ. ನನಗಂತೂ ನೀನು ಇನ್ನೂ ಸೇವೆಯ ಸಂಪುಟದಲ್ಲಿ ವ್ಯಸ್ತವಾದಂತೆ ಮರೆತಿರುವೆಯೇ ನೀನು ನಿನ್ನ ಮಗಳು ಕಾಯುತ್ತಿಳೆಂದು. ನನ್ನ ಮುಂದಿನ ಕವಿತೆಯ ಶೀರ್ಷಿಕೆ ಸುಂದರ ಪಯನ. ಧನಿದ ಮನಕ್ಕೆ ಹಂಬಲವಿದೆ, ಇಳೆಯ ಭೇಗೆಯ ನಡುವೆ ಬಿಂದು ಬಿಂದು ಬೆವರ ಹನಿಯಲಿ ಮಿಂದು ಬಂದ ಆತನುವಿಗೆ ಚಂದದೊಂದು ವಿರಾಮದ ತಾಣದಳ್ಳಿ. ತನ್ನ ತನದ ಅವಧಿಯ ಅನಿವಾರ್ಯದಲ್ಲಿ ವಿರಮಿಸುವಾಸೆಯಿದೆ ಮುಂಜಾನೆಯಿಂದ ಚಂದಿರನವರೆಗೆ. ಸುತ್ತುವರಿಯದ ಸಾವಿರ ಯೋಚನೆಗಳು ಹೊಣೆಗಾರಿಕೆಯ ವಿಳಾಸವನ್ನು ಮರೆತಂತೆ ಅಂತರಂಗದ ಖುಷಿಯಿಂದ ಸುತ್ತಾಡು ಜಗದೊಳಗೆ ಎಲ್ಲವೂ ಸ್ವಂತದಂತೆ, ಜಗದೊಳಗೆ ಎಲ್ಲವೂ ಸ್ವಂತದಂತೆ. ಸಂಚಾರದಲ್ಲಿರಲಿ ಮುಕ್ತ ಬಾಧ್ಯತೆಗಳು, ಸಾವಧಾನದಿ ಲಕ್ಷ್ಯಧಾಮವು ತಲುಪುವಂತೆ. ಮಗುವಾಗಿ ಮೈಮರೆತರೂ ತಡೆಯಿರದು ಮನರಂಜನೆ ಕೊಂಚವು ಕುಗ್ಗದಂತೆ, ಮನರಂಜನೆ ಕೊಂಚವು ಕುಗ್ಗದಂತೆ. ಮನ ತಟ್ಟಿದ ವಿಚಾರಗಳ ವಿನಿಮಯ ಇದ್ದರೆ ಮಾತ್ರ ಪ್ರಯಾಣ ಸುಖಮಯ. ಪರಿವರ್ತಿಸಿ ಸನ್ನಿವೇಶಗಳನ್ನು ಹಾಸ್ಯಮಯ, ಸಂಚಾರದ ದಿನವೆಲ್ಲ ಹರ್ಷಮಯ. ಭಕ್ಷಾದಿ ಖಾದ್ಯಗಳಿದ್ದ ಸಂಭೋಜನ ಸವಿರುಚಿಯ ಜೊತೆಗೆ ಮನ ತಂಪನ, ಸಂಗೀತದ ಎಳೆಗಳ ಆ ಸ್ಪರ್ಶನ, ಸಂಚಾರದ ತುಣುಕು ಅಚ್ಚಳಿಯದ ಭಾವನ. ದ್ವಿಗುಣಗೊಂಡ ಸಂತಸ ಕದ್ದಿರುವೆ ಮನಸೋರೆಗೊಂಡ ರೈಲು ಪಯಣದಲ್ಲಿ, ಕಣ್ತುಂಬಿಕೊಂಡ ವಿಶಾಲ ಕೋಟೆಯಲ್ಲಿ, ಮುಳುಗಿ ಈಜಿದ ಆ ಸಮುದ್ರದಳೆಗಳಲ್ಲಿ, ಅಲೆದಾಡಿದ ಆ ಸಂತೆಗಳಲ್ಲಿ, ನಡೆದಾಡಿದ ಕಡಲ ತೀರದಲ್ಲಿ, ಅನುಭವಿಸಿದ ಗುಡುಗು ಮಳೆಯಾಟದಲ್ಲಿ, ಸುತ್ತಾಡಿ ಕಾಡು ದಾರಿಯಲ್ಲಿ, ನಿಬ್ಬೆರಗಾದ ಆ ಯಾಣದಲ್ಲಿ, ಸವಿದ ಭೋಜನಾದಿ ತಿನಿಸುಗಳಲ್ಲಿ, ನಿದ್ರಾವಶನಾದ ರಸ್ತೆ ಸಂಚಾರದಲ್ಲಿ, ಬೆರೆತು ನಾನು ನಾನಾಗಿ ಈ ಜಾಡಿದೆ ಅತೀವ ಹರ್ಷದಲೆಗಳಲ್ಲಿ. ಜನನ ಮರಣದ ಹಾದಿಯಲ್ಲಿ ಸುಂದರ ಪಯಣದ ನೆನಪುಗಳಿರಲಿ, ಜನನ ಮರಣದ ಹಾದಿಯಲ್ಲಿ ಸುಂದರ ಪಯಣದ ನೆನಪುಗಳಿರಲಿ. ನಗದು ಇದ್ದು ನಗದೆ ಬದುಕಿದರೆ ಸಾರ್ಥಕತೆ ಎಲ್ಲಿ ಈ ಜೀವನದಲ್ಲಿ? ನಗದು ಇದ್ದು ನಗದೆ ಬದುಕಿದರೆ ಸಾರ್ಥಕತೆ ಎಲ್ಲಿ ಈ ಜೀವನದಲ್ಲಿ? ದೇಶ ಸುತ್ತಿ ಅನ್ವೇಷಿಸಿ ಬದುಕುವ ಪಯಣ ಅನುಭವದ ಜೊತೆಗೆ ಪರಿಪೂರ್ಣ, ಅನುಭವದ ಜೊತೆಗೆ ಜೀವನ ಪರಿಪೂರ್ಣ.
1: ಇದುವರೆಗೆ ಪ್ರೀತಮ್ ಮಿಜಾರ್ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ.
4: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಎಲ್ಲೆ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತ್ರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ಡಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಎಸ್ಟಿಡಿ ಕೋಡ್ 0824. ಮೊಬೈಲ್ 8277730800. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಎಲ್ಲೆ ಕಾಂಡೆ ಪತ್ತರೆಕ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು. ಆಮೇಲೆ ಐಚ್ ಕಾರ್ಯಕ್ರಮ ಅಂತು ವೆಂಕಟೇಶ್ ನಾಯಕ್ ಹನ್ನಿ ಪ್ರಸ್ತುತ ಕರ್ಚೆ ಭಾಷಣ ಕುವ್ಯ. ವಿಷಯ ಯುವಜನ ಅನಿ ಮನ ವಿಚಲಿತ ಜೌಚೆ.
3: ಅನಂತ ಮಾಹಿತಿಚೆ ಸಮುದ್ರ ಜಾವನಶ್ಚೆ ಮೊಬೈಲ್ ಫೋನು ಹತ್ತಾಂತು ಗೇವನು ಹಜಾರ್ ಆ್ಯಪ್ಸಾಚೆ ಮಧ್ಯಂತು ಬೊಟ್ಟಾನಿ ಖೇಳ್ಚೆ ಏಕ್ ನಂತರ ಏಕ ವಿಚಾರು ವಿಡಿಯೋ ಸಂಭಾಷಣ ಅಶೆ ನಿರಂತರ ಜಾವನು ಸಗ್ಳೋ ದೀಸು ಉಪಯೋಗ ಕೆಲ ಕಾರಣಾನ ಯುವಜನಾಂಕ ಏಕ್ ವಿಚಾರಾಕ ಮನ್ ದಿವಚಾಕ ಕಷ್ಟ ಜಾತ ಹಕ್ಕ ಆಮಿ ಮನ ವಿಚಲಿತ ಜಾವಚೆ ಮಣೆತ ಅನಿ ತೊಡೆಪಂತ ಹಂತದಕ್ಕೂ ಬಾಯರ್ ಯೋಚಾಕ ಕಷ್ಟ ಜಾತ ತದನ ತಂಕ ಮಾನಸಿಕ ಜಾವನು ದೈಹಿಕ ಜಾವನು ಅನಿ ಸಾಮಾಜಿಕ ಜಾವನು ಅಜ ಪರಿಣಾಮ ಭೋಗಚೆ ಪಡ್ತ ಸುರ್ವೇಕ ಮನ ವಿಚಲಿತ ಜಾವಚೆ ಜವೋ ಗಮನಭಂಗ ಮಳಾರಿ ಕಸಮುಣು ಸಂಜುನ್ಗೇವ್ಯ ಮುಖ್ಯ ಅಶಿಲೆ ವಿಷಯ ಜವೋ ವಿಚಾರಾಕ ಲಕ್ಷ ದೀನಶಿ ಜವೋ ಮನ್ ದೀನಶಿ ಅಶ್ಚೇಚಿ ಗಮನಭಂಗ ಜವೋ ಮನ ವಿಚಲಿತ ಜಾವಚೆ ತರ್ನಾಟ ಪ್ರಾಯ ಅಂತೂ ಹೇ ಚಿಕ್ಕೆ ಚಡ ಅಸ್ತ ಸೋಷಿಯಲ್ ಮೀಡಿಯಾ ಅಂತೂ ಚಡ್ ವೇಳಶ್ಚೆ ಆನ್ಲೈನ್ ಆರಿ ಕೇಳ್ಚೆ ಓವರ್ ದ ಟಾಪ್ ಓ ಟಿ ಟಿ ಮಾಧ್ಯಮ ಅಂತೂ ವಿಡಿಯೋ ವೀಕ್ಷಣ ಕರ್ಚೆ ದೋಸ್ತಾಂಗೆಲೆ ದಬಾವು ಉಣೆಪಣ್ ಲೆಕ್ಚೆ ಚಾಂಗ್ನತಿಲ್ ಸಂಬಂಧ ಅನಿ ದೈಹಿಕ ಆಕಾಂಕ್ಷ ಏಕ್ ಕಾಳ ಅಂತೂ ದೂರದರ್ಶನ ಅಂತೂ ಪ್ರಸಾರ ಜವಚೆ ಸಿನೆಮಾ ಕ್ರಿಕೆಟ್ ಕೇಳು ಜವೋ ಚಿತ್ರಕಥಾ ಪುಸ್ತಕ ವಜ್ಜುಚಾಕ ಮನ ವಿಚಲಿತ ಕರ್ಚೆ ತಸಲ್ ವಿಚಾರ ಮುಣು ಅಮ್ಮಿ ಸಂಗ್ತಾ ಅಶಿಲೆ ಜಲ್ಯಾರಿ ಆಯ್ಚಿ ಕಾಳ ಅಂತೂ ಮನ ವಿಚಲಿತ ಕರ್ಚೆ ವಿಚಾರು ಹಗೂರ ಹುಷಾರ ಮೋಹಕ ಅನಿ ಖಬರ್ನತಿಲೆ ವ್ಯಸನ ಕರ್ಚಿ ತಸಲೆ ಜಾವನಸ ಸಂಶೋಧನೆಚೆ ಪ್ರಕಾರ ತರ್ನಾಟ ಏಕ ದಿವಸ ಅಂತೂ ಶಂಬರಿಕೈ ಚಡ್ಪಂತ ತಂಗಿಲೆ ಮೊಬೈಲ್ ಫೋನು ಗಡಿಯೇ ಕೇಕ್ ಪಂತ ಪಳೆತಾಂಚಿ ಮಳರಿ ಪ್ರತಿ 10 ನಿಮಿಷಕ್ಕ ಏಕ್ ಪಂತ ಮೊಬೈಲ್ ಫೋನು ಪಳೆಯತಾರಬ್ಬೂನು ತಂಗಿಲೆ ಗಮನ ಭಂಗ್ ಜತ್ತ ಅನಿ ಏಕಾಗ್ರತಾ ಊಣಿ ಜತ್ತ ದೃಷ್ಟಿದೋಷ ತಶೆ ಮನೋವಿಕಾಸಾಕ ಅಡ್ಡಿ ಜತ್ತ ಮಳಲ್ ವಿಚಾರು ಆಜಿ ಸಾಭಾರ ಮಾಧ್ಯಮ ಅಂತೂ ಅಮ್ಕ ಐಕುಚಾಕ್ ಮೇಳ್ತ ಮನ ವಿಚಲಿತ ಜಾವುಚೆ ಪರಿಣಾಮ ಆತ ತರ್ನಾಟ ಜವೋ ಕಿಶೋರಾವಸ್ಥೆಂತೂ ಅಶಿಲೆ ಚರಡುವಾಲ್ ವೈರಿ ಕಸಲ್ ಪರಿಣಾಮ ಜತ್ತ ಮುಂಡ್ಪಳೋಯ ಶೈಕ್ಷಣಿಕ ಸಾಧನೆಕ ಮಾರ್ಪಡ್ತ ತರ್ನಾಟಕ ಶಿಕ್ಷಿ ವಿಷಯ ಜವೋ ಅಭ್ಯಾಸಕರ್ತನ ಲಕ್ಷ್ಯ ಕೇಂದ್ರಿತ ಖರ್ಚಾಕ ಕಷ್ಟ ಜತ್ತ ತರಗತಿಂತೂ ಅಭ್ಯಾಸಕರ್ತನ ಜವೋ ಘರಾಂತೂ ಮನ ಮೊಬೈಲ್ ಅಂತುಲೆ ವೆಗ್ವೆಗ್ಳೆ ಆ್ಯಪ್ಸ ಅನಿ ತಂತುಲೆ ರೀಲ್ಸ ಮೊಬೈಲ್ ಸಂದೇಶ ಅಶೆ ಅಜೆ ವೈರಿ ಮನ ಸುನು ಮನ್ ದವೋರ್ನು ಶಿಕ್ಷಾಕ ಜಾಯ್ನ ಹ್ಯಾ ಕಾರಣಾನ ತಂಗಿಲೆ ಅಂಕ ಊಣಿಜತ್ತ ಹಕ್ಕ ಕಾರಣ ತಂಗಿಲೆ ಬುದ್ಧವಂತಕಾಯಿ ಊಣೆಸ್ ಮುಣ್ಣೆ ತ ಏಕಾಗ್ರತೆನ ಮನ್ ದಿವನು ಶಿಕನತಿಲೇ ಕಾರಣ ಮಾನಸಿಕ ಆರೋಗ್ಯಾಚೆ ಸಮಸ್ಯೆ ಸಾಮಾಜಿಕ ಮಾಧ್ಯಮ ಅಂತೂ ಯೌಚೆ ವಿಚಾರ ಪೊಳೋನು ಅನಿ ಅಪ್ನೇಲೆ ಜೀವನ

ನಾಕ ತುಲನ್ ಖರ್ಚೆ ಕಾರಣಾಕ್ಲಾಗೂನು ಆತ್ಮವಿಶ್ವಾಸಹೀನತ ಆತಂಕ ಅನಿ ತೊಡೆಪಂತ ನಿರಾಶಾಯ್ ಜಾತ. ತರ್ನಾಟ್ಪಣಾಂತೂ ಹಾವ ಪರಿಪೂರ್ಣ ದಿಶ್ಚೆ ಪರಿಪೂರ್ಣ ಜೀವನ್ ಖರ್ಚೆ ಅನಿ ಸಾಮಾಜಿಕ ಮಾಧ್ಯಮಾರಿ ಪರ್ಫೆಕ್ಟ್ ಪೋಸ್ಟ್ ಖರ್ಚೆ ಮಳಲ್ ವಿಚಾರಕ್ಕೆ ಲಾಗೋನು ಸತತ ದುಃಖ ಅನಿ ಲೋಕರುಚಿ ಊಣಿಜಾವನು ಉದಾಸೀನಕ್ಕೆ ಲಾಗೋನು ಮಾನಸಿಕ ಖಿನ್ನತ ಜೌಚೆ ಸಾಧ್ಯತ ಚೇಡಸ. ನೀದ ಪರ್ಣಶಿ ಅಶ್ಯ ರಾತ್ರಿ ಮಸ್ತ್ ವೇಳು ಮೊಬೈಲ್ ಸ್ಕ್ರೀನ್ ಪಳೈತ ಅಸುನು ದೊಳ್ಯಾಕ ತಶಿ ನರಾಕ ಸಂಬಂಧ ಪಾವಿಲೆ ಬಾದ ಜಾವನು ರಾತ್ರಿ ಸಮ ನೀದ ಪಣ ತದ್ ನಿಮಿತ್ತ ಸುಮಾರು ಸಮಸ್ಯೆ ಜತ ನಿದ್ರಾಚಕ್ರ ಅಸಮತೋಲ ಜತ ಮೆಂದ್ವಾಕ ಅನಿ ನರಮಂಡಲಾಕ ಜಾವಕ ಜಲಲ್ ತಿಟ್ಲೆ ಆರಾಮ ವಿಶ್ರಾಂತಿ ಮೇಳ್ನ ಅನಿ ತಕ್ಕ ಲಗೂನು ಸಾಮಾನ್ಯ ವಿಚಾರಾರಿ ಕಿರ್ಕಿರಿ ಜಾವಚೆ ಮೂಡ್ ಸ್ವಿಂಗ್ಸ ಜೌಚ ಪೂರೋ ಅಸಲೆ ಸಮಸ್ಯೆ ನಿರ್ಮಾಣ ಜತ ವಾಸ್ತವಾಚೆ ಸಂಬಂಧ ನಾ ಜಾವಚೆ ಕುಟುಂಬೇಚೆ ಸಕ್ಕಡ ಒಟ್ಟು ಮೇಳ್ತನ ಪುರಾಯ್ ಜನ ಮೊಬೈಲ್ ಪೊಳೋನು ಅಸ್ತಾಂಚಿ ತೋಂಡ ಪೊಳೋನು ಉಲ್ಲೋಚನ ಹಸ್ಚಿನ ದೋಸ್ತ ಸಕ್ಕಡ ಅಸ್ತನ ಉಲೋಚೆ ಊಣೆ ಲೈಕ್ಸ ಅನಿ ಇಮೋಜಿಚೆ ಚಾಟ್ಸ ಜೀವಂತಸ್ತ ವಾಸ್ತವಾದಕ್ಕೂ ಬಾಯಿರ್ವಚುನಸುನು ಸಂಬಂಧ ಸಕ್ಕಡ ಪಾಡ್ದತ ಉದ್ದೇಶ ಅನಿ ಶಿಸ್ತು ನಾಜವಚೆ ಲಕ್ಷ್ಯ ಕೇಂದ್ರಿತ ಖರ್ಚಾಕ ತರ್ನಾಟೆ ಕಷ್ಟ ಪಾವತಾಂಚಿ ತಂಕ ಜೀವನಾಚೆ ಉದ್ದೇಶ ನಿರ್ದಿಷ್ಟ ಜಾವನು ಏಕಾಗ್ರ ಖರ್ಚಾಕ ಜಾಯ್ನಶಿ ಶಿಕ್ವಣ ಅನಿ ಜೀವನಾಕ ಬಾಧ್ಯತ ಜಲರಿ ತರ್ನಾಟ ಪ್ರಾಯಚೆ ಚೆರಡುವಾಂಕ ಕಸಲ್ಯಾಕ ಅಸುರಕ್ಷಿತ ಜತಾಂಚಿ ವರ್ಲಲ್ ಪ್ರಾಯ ತಂಕ ಪಳೆತನ ತರ್ನಾಟೆ ಪ್ರಾಯಚೆ ಚೇಡ್ ವಿಚಲಿತ ಜವಚಾಕ ಕಾರಣ ಕಸಲೆ ಅಜ್ಜಿ ಉತ್ತರ ಅಮ್ಕ ವಿಜ್ಞಾನ ಅಂತ ಮೇಳ್ತ ತರ್ನಾಟೆ ಪ್ರಾಯ ಅಂತೂ ಮೆಂದು ವಿಕಸಿತ ಜತ್ತಾಶ್ಚೆ ಪ್ರೌಢ ಕಾಳತೋ ಖಾಸ್ಕರೂನು ಆವೇಗ ಅನಿ ನಿರ್ಣಯ ಗೆವಚಿ ಭಾಗ ಹಕ್ಕ ಲಗುನು ನಿಯಂತ್ರಣ ಖರ್ಚೆ ಸುಲಭ್ನ ತಶ್ ಜಾವನು ಸಾಮಾನ್ಯ ತರ್ನಾಟಪಣ ಅಂತೂ ತಂಗಿಲೆ ವಿಕಸಿತ ಜಾವಚಿ ವೇಳಾರಿ ಶಕ್ತಿ ನಿರ್ಮಾಣ ಜತ್ತ ಅನಿ ಅಸಲೆ ವಿಕ್ಷೇಪ ತಂಕ ನಿಯಂತ್ರಣಾಕ ಕಾಣ್ಗೆತ್ತ ತಶೀಚಿ ತರ್ನಾಟ ಪ್ರಾಯಚೆ ಚೆರಡುವ ಮಾನ್ಯತಾ ಅನಿ ಅಸ್ಮಿತಾಯ ಮೆಳ್ಚಿ ಕತೀರಿ ತಳ್ಮಳ್ತಾ ಅಸ್ತಾಂಚಿ ಸಾಮಾಜಿಕ ಮಾಧ್ಯಮ ತಂಕ ತತ್ಕಾಲ ಪ್ರಸಿದ್ಧಿ ಹಾಣದಿತ್ತ ಲೈಕ್ ಶೇರ್ ಕಮೆಂಟ್ಸ್ ರೀಲ್ಸ್ ತ್ಯಾಂಚಿ ವ್ಯಸನ್ ಜಾವನು ಅತ್ತ ತನ್ನಿ ತಂಗಿಲ್ ಮಾಲ ವಾಸ್ತವ ಜೀವನಾಚೆ ಕೃತಿಯಂತೂ ಖರ್ಚಿಸೋಣು ಡಿಜಿಟಲ್ ಅಂಕಡೆಂತೂ ಮೆಜುಚಾಂಕ ಪಳೆಯತಾಂಚಿ ಹಕ್ಕ ಸಂಬಂಧ ಪಾವನು ಕಸಲ್ ಉಪಾಯ ಕರೆಯತ ಪೊಳೆಯ ಅತ್ತಮ್ಮಿ ಕಸಲ್ ಸಕ್ಕಡ ಸಮಸ್ಯೆ ಅಸ್ ಮುಣ್ ಪಳೆಯಲ ತಕ್ಕ ಕಸಲೆ ಉಪಾಯು ಜವ ಸಮಾಧಾನ ಕರೆಯತ ಮುಣ್ ಪೊಳೆಯ ತರ್ನಾಟಪಣಾಚೆ ಚೆರಡುವಾಂಕ ಏಕಾಗ್ರತಾ ಚೊಡೋನು ಗಮನಭಂಗ ಊಣಿ ಖರ್ಚಾಕ ಸಾತ ಬಲಿಷ್ಠ ಮಾರ್ಗಸ ಸುರ್ವೇಚೆ ಡಿಜಿಟಲ್ ಶಿಸ್ತು ಐಚೆ ತಂತ್ರಜ್ಞಾನಾಚೆ ಕಾಳಾಂತೂ ಫೋನ್ ನತ್ತಿಲೆ ದೀಸ್ನ ಮಂಚಿಸಲೆ ಪರಿಸ್ಥಿತಿ ಜಲರಿ ಫೋನ ಅನಿ ಆ್ಯಪ್ ವಾಪರ್ಚಾಕ ಏಕ ನಿರ್ದಿಷ್ಟ ವೇಳಾಪಟ್ಟಿ ಖರ್ಚೆ ಜವಣಾ ವೇಳು ಶಿಕ್ತನ ನಿದ್ದತನ ನೋ ಸ್ಕ್ರೀನ್ ಟೈಮ್ ಮುಣು ಮೊಬೈಲ ದೂರದವರ್ಚೆ ಮನ ಪ್ರಫುಲ್ಲತಾ ಅನಿ ತರಬೇತ ಮೊಬೈಲ ಸಾಮಾಜಿಕ ಮಾಧ್ಯಮದಕ್ಕೂ ಬಾಯಿರಿ ಯೋಚಾಕ ಸುರ್ವೇಕ ದಾ ನಿಮಿಷ ಮಗಿರಿ ಚಿಕ್ಕೆ ಚಿಕ್ಕೆ ವೇಳು ಚೊಡೋನು ಧ್ಯಾನ ಖರ್ಚೆ ದೀರ್ಘ ಶ್ವಾಸ ಗೆವಚೆ ಅಸಲೆ ಆಯಾಮ ಮನಾಕ ಕಾರ್ಯತತ್ಪರತ ಹಡ್ಚಾಕ ವಾಟ ಕೊರ್ನಿತ್ತ ಆಫ್ಲೈನ್ ಹವ್ಯಾಸಾಕ ಪ್ರೋತ್ಸಾಹದಿವಚೆ ಸಂಗೀತ ಕೆಳ್ಚೆ ವಜ್ಜುಚೆ ಗರಾಕಾಮ ಜಡ್ಡಾ ಕುದ್ದಾಗಲ್ಚೆ ತೋಟಸ್ಲಾರಿ ತೊಡೆ ತೋಟಾಕಾಮ ಅಸಲೆ ಲಾನ್ ಲಾನ್ ಕಾಮ ಅಂತೂ ವೇಳ್ಗಾಲ್ನು ಸ್ಕ್ರೀನ್ ಟೈಮಾಕ ಪರ್ಯಾಯ ಜಾವನು ವೇಳ್ ಕಡ್ಚೆ ಹೇ ಭಾವನಾತ್ಮಕ ಜಾವನು ಸಮತೋಲನ ಹಡ್ಚಾಕ ಸಹಾಯ ಕರ್ತ ಅನಿ ಸಾಮಾಜಿಕ ಜಾವನು ಕಸಲೇ ಕಾರ್ಯ ಖರ್ಚಾಕ ಪ್ರೇರಣದಿತ್ತ ಸ್ಪಷ್ಟ ಧ್ಯೇಯ ನಿರ್ಧಾರ ತರ್ನಾಟ ಪ್ರಾಯ ಅಂತೂ ಮುಖಾರ ಕಸಲ್ ಖರ್ಚೆ ಮುಂಚೆ ವಿಚಾರು ಸ್ಪಷ್ಟತಾಸನ ತಂಕ ಕಸಲ್ ಕಾಮ್ ಕರ್ಕ ದಿಸಾಕ ವಾರಾಕ ಅನಿ ಮೈನ್ಯಾಕ ದೇಯ ನಿರ್ಧಾರ ಕೋರ್ನು ಬೋರೋನು ನಿತ್ಯ ಪರಿಶೀಲನ ಖರ್ಚಾಕ ಸಹಾಯ ಕರ್ಕ
ತದ್ನ

0: ಭಾರತಿ ಸಾಹಿತ್ಯ ಸಂಚಿಕೆ.
1: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
2: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ ಹಸಿರು ಹೂ ಹಣ್ಣುಗಳ ಮೇಲೇ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂ ಕೆ ಇಂದಿರಾ ಪ್ರಶಸ್ತಿ, ಬಿ ಎಸ್ ಶ್ರೀಧರ್ ಪ್ರಶಸ್ತಿ, ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
3: ನಮಸ್ಕಾರ ಸರ್.
2: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂಥವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನು ತಿಳ್ಕೊಂಡು ಕಾರ್ಯಕ್ರಮವನ್ನು ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನು ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
3: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನು ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೇ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೇ ಸಿಕ್ತು. ಅವರ
2: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇ. ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು.
3: ಹೌದು, ಅವರು ನಾನು ಮದುವೆ ಆಗುವ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದರು, ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನು ನಾನು ನೋಡಿದ್ದು. ಅದಾದಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ದರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವ್ರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ, ಇದು ಇದನ್ನು ಸ್ವಲ್ಪ ಹಿಂಗೆ ಬರಿ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತು ನಾನು ತುಂಬ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ. ಅವರ ಎದೆ ತುಂಬಿ ಹಾಡಿದ್ದನ್ನು ಅದೆಲ್ಲ ತುಂಬ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನು ಬರೆದಿದ್ದ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯಯಾನದ ಹಾದಿಯಲ್ಲಿ ತುಂಬ ಸಹಾಯ ಮಾಡಿತು.
2: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ವರ್ಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಲೇ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
3: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ.

0: ಬಂದಿದೆ
1: ಅಂದ್ರೆ ನಾ ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
0: ಹೌದು.
1: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ, ಆಕಾಶ ಮಲ್ಲಿಗೆ ಅದರಲ್ಲಿ ಆಯ್ದ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂಥ ಕವನ ಯಾವುದು?
0: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರೋ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸಿದೆ. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ಹೇಳಿ ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ ಆಗಿದೆ ನಾನು ತರಬೇಕಲ್ಲ ಅಂತ. ಅದಕ್ಕೆ ಆವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನಿನ್ನ ಪ್ರಿಂಟ್ ಆಗಬೇಕು ಅಂತಿದ್ರೆ ಅವ್ರನ್ನ ಕೇಳು. ಅವರು ಆಯಿತು ಅಂದರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ. ಬೇರೆ ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ, ನೀ ಶಿವಮೊಗ್ಗದಳ ಅಲ್ವಾ ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ ತರೋಣ ಅಂತ ಅಷ್ಟೇ ಅವರು, ಪಾಪ ಬೇರೆ ಏನು ಹೇಳಲಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯತ್ರಿ ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವ್ರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳು ಅಂತ ಒಟ್ಟಿಗೆ 3 ಬಂದಿದ್ದು ನೆನಪಿದೆ ನನಗೆ.
1: ಆಮೇಲೆ ಹೊಸ ಮನುಷ್ಯ ಏನಿದು?
0: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು ಹೊಸ ಮನುಷ್ಯ. ಅವರು ಲೋಹಿಯ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನು 10-11 ವರ್ಷ ತಂದರು.
1: ಹಾಗೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತ್ವ ಇರಬೇಕು.
0: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನು ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್. ಅದನ್ನು ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡಬೇಕು ನೀವು ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನು ಹಾಕ್ತೀನಿ ಅಂತ. ಆಯಿತು ಇರಲಿ, ನಿಂಗೊಂದು ಪುಟ, ಇಷ್ಟು ಕೆಲಸ ಮಾಡ್ತೀಯಲ್ಲ ನಿಂಗೊಂದು ಪುಟ ಇರಲಿ ಅಂತ
1: ಇರಲಿ ಅಂತ ಕೊಟ್ಟರು.
0: ಬೇರೆದು ಯಾವುದು ಕೊಟ್ಟಿರ್ತಿರ್ಲಿಲ್ಲ, ಕತೆನೂ ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ 2-3 ಪದ್ಯ ಹಾಕ್ತಿದ್ದೆ.
1: ನಮ್ಗೆ ಅದನ್ನು ಹೇಳಲೇ ಇಲ್ಲ ತಮ್ಮ ಇಷ್ಟವಾದ ಕವನ ಏನು ಅಂತ.
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತು ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನು ಓದಿದಾಗಲೂ ಮತ್ತೆ ಮತ್ತೆ ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಮತ್ತು ಈಗಲೂ ನೆನಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ 1000 ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನು ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು ನಾಗಭೂಷಣ್ ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ, ಲೋಹಿಯಾ, ಅಂಬೇಡ್ಕರ್, ಇದ್ರ ಬಗ್ಗೆ ಎಲ್ಲ, ಬುದ್ಧ, ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾಯಿದ್ರು. ಅವಾಗ ನಾನು ಹೇಳ್ತಿದ್ದೆ ನೋಡಿ ನೀವು ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದರೆ ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ ನಾವು ಅದಕ್ಕೆ ತೆತ್ಕೊಂಡ್ಬಿಟ್ಟಿದ್ದೀವಿ. 100 ವಸ್ತುಗಳನ್ನು ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ.

0: ಆ ಒಂದು ಒಂದು ಬರೆದಿದ್ದೀನಿ ಸರ್ಕಿನ ಪ್ರಪಂಚ, ಅದು ಪದ್ಯ ಅಂತಾನೆ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತು ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82ನೇ ಇಸ್ವಿಲಿ ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ 4 ಸಾಲಿನ ಚುಟುಕನ್ನ ಆ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತ್ರಿಯ ಅವರ ಬಗ್ಗೆ ಮಾತನಾಡ್ತಿರ್ಬೇಕಿದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ, ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬ ಜನ ಅದರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯಿತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ಮ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ, ಗಲ್ಲದ ಮೇಲೆ ಮಹಿಳೆಯರು ಕೂತ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದು ಹಾಕೋದು ಅವರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆ ಥರ ಇತ್ತು. ನಾವೇನು ಕೇಳ್ಬೇಕಾದ್ರೂ ನಮ್ಮ ತಾಯಿ ಮೂಲಕ ತಂದೆಗೆ ಹೋಗಬೇಕು. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನು ನಾನು ನನ್ನ ಕಾದಂಬರಿಯಲ್ಲಿ ತರಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನಾ ಅವರು ಡೈರೆಕ್ಟಾಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿದೆ. ಅದು ನಾನೇನು ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನು ನಾನು ಅದನ್ನು ಆದಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತಂದ್ಬಿಟ್ರೆ ಆದ್ರೆ ತಮ್ಮನೇಲಿ ಏನಿತ್ತು?
0: ಅದು ನೋಡಿ ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ ನಾಗಭೂಷಣ ಯಾವಾಗ ಹೇಳ್ತಿದ್ರು, ನಿನ್ನ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು, ನಾನ್ ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೇನೆ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳಿದೆ. ಹಾಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರನ್ನ ಕೇಳಿದ್ರೆ ಇದಾಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯಿತು. ತುಂಬ ದೊಡ್ಡ ನಿರ್ಧಾರ ಆದರೆ ನಿಮ್ಮನ್ನು ಕೇಳ್ತೀನಿ ನಾನು, ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ಅದನ್ನು ನಾನು ತಗೊಳ್ತೀನಿ ಅಂತ ಹೇಳ್ತು.
1: ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ, ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು, ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯಕ್ಕೆ ಕಷ್ಟ ನನಗೆ, ಅದನ್ನ ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನ 1996 ಅಲ್ಲೇ ಬರೆದಿದ್ದು ನಾನು. ಆನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನು ಕಾವ್ಯದಲ್ಲಿ ಹೇಳಕ್ ಆಗೋದಿಲ್ಲ, ಅದಕ್ಕೆ ನಾನು ನನಗೆ ಆದ್ರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೇದು.

0: ಅಂತ ಅಂದ್ಕೊಂಡ್ರು ಎಲ್ಲವನ್ನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಅದನ್ನು ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನು ಬರೆದೆ. ನಾನು ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನೋ ಸಿಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನು ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೇನು.
0: ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯಿತು, ಕಾದಂಬರಿ ಆಯಿತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ.
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು ಅದನ್ನೆಲ್ಲ ಸುಮ್ಮನೆ ಸೇರಿಸಿಬಿಟ್ಟು ಒಂದು
1: ಸಂಕಲನ ಮಾಡಿಬಿಟ್ರಿ.
0: ಹೌದು,
1: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು ಜಿ ಎಸ್ ಎಸ್ ಅವರ ಅಭಿನಂದನ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತೇಳಿ ಒಂದು ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟು, ಅದು ನನಗೆ ತುಂಬಾ ಖುಷಿ ಕೊಡ್ತು.
1: ಅಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡೋಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನಗೆ ಅನಿಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂಥ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನು ಹೇಳ್ತೀರಿ?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು, ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನದಿದೆ,
0: ಮಧುರ ಚನ್ನದಿರ್ಬೋದು, ಹೌದು, ಡಿ ಎಸ್ ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು.
1: ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನು ಪ್ರಶಸ್ತಿ ಇದೆಯೋ
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು, ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ, ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬ ಜನ ಇದ್ದಾರೆ, ತುಂಬ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನು ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, PDFಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗೆ ಆಗುತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನು ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದಿಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ, ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ.
1: ಯಾಕಂದರೆ
0: ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ, ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ನಾಗಭೂಷಣ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತವ್ರು.
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು, ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿಯಲ್ಲಿ ಬಿತ್ತರಗೊಳ್ತಿದ್ವು. ದಿವಸ ಒಂದು 3-4 ಭಾವಗೀತೆ ಕೇಳ್ತಿದ್ವಿ, ಬೆಳಗ್ಗೆ ಗೀತಾರಾಧನ ಇರ್ತಿತ್ತು, ಆಮೇಲೆ ಭಾವಗೀತೆ

0: ಹೌದು
1: ಬರ್ತಿತ್ತು, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ 2 ಹಾಡು ಬರ್ತಿತ್ತು.
0: ಹೌದು
1: ನಮಗೆ ಕಾವ್ಯ ಅಂದರೆ ಅದೇ ಆಗಿತ್ತು ನಮಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗಿ.
0: ಸವಿತಾ ನಾಗಭೂಷಣ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬುತ್ತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
1: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನು ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನು ಅದರ ಸ್ವಾರಸ್ಯವನ್ನು ಈಗೀಗ ತಿಳ್ಕೊತಾ ಇದ್ದೀನಿ. ಹೌದು, ಹಿಂಗೆ ಅರ್ಥ ಇರುತ್ತೆ ಅಂದರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣೆ ಹಂಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬ ಜನ ಹೇಳಿದ ಅಯ್ಯೋ ನಿಮ್ದು ತುಂಬ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದ್ದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ, ಅದೇ ಒಂದು ಲ್ಯಾಂಗ್ವೇಜು. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರೆದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ, ಆದರೆ ನಾನು ಅದನ್ನು ಪಡ್ಕೊಂಡಿದ್ದೀನಿ ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನಿಸುತ್ತೆ.
0: ಹಾಗೇನೆ ನಮ್ಮ ಶಿವಮೊಗ್ಗ ಅಂತ ತಂದು ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ ಅವರೇ.
1: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ, ಅದೇ ಹೇಳಿದ್ನಲ್ಲ 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನು ಅಲ್ಲಿ ನೋಡಿದ್ದೀನಿ. ಕೆ ಎಸ್ ನಾ ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, ಜಿ ಎಸ್ ಎಸ್ ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ, ನನಗವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ದರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ.
0: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ?
1: ಅದು ಬಹುಶಃ ಈಗ ನೋಡಿ ಜಗತ್ತಿನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತು ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟಿನೂ ಇದೆ. ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯುತ್ತೆ, ಹೊರಗಿಂದು ಒಳಗೆ ಬರುತ್ತೆ, ಒಳಗಿಂದ ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
0: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ?
1: ಹೌದು.
0: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
1: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
0: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ, ಒಂದು ಹುಲ್ಲಿನ ಕ್ರಾಂತಿ.
1: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ, ಆಮೇಲೆ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದರೆ ತನುವಿನೊಳಗೆ ಅನುದಿನವಿದ್ದು.

0: ಏನ ಮನೆಯಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆಯಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ ಭಾರಿ ನನ್ನನ್ನ ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ,
0: ತುಂಬಾ ಇವೆ ಕನ್ನಡದಲ್ಲಿ. ಏನಿಲ್ಲ ಅಂದ್ರೂ ನೂರಾರು ಒಳ್ಳೆ ಕವಿಗಳಿದ್ದಾರೆ, ನನಗಿಂತ ತುಂಬಾ ಚೆನ್ನಾಗಿ ಬರೆಯ ನೂರಾರು ಕವಿಗಳಿದ್ದಾರೆ. ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೇ ಬರೆದು ಬಿಟ್ಟಿದ್ದೀರಿ.
0: ಹೌದು,
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೇ ತುಂಬ ಬರೆದಿದ್ದೀನಿ, ಒಂದು ನಾಲ್ಕೈದು. ಯಾಕಂದರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ,
1: ಆತ್ಮಾವಲೋಕನ.
0: ಹೌದು, ಈಗ ಮನುಷ್ಯ ಅವನು ಎಂಥವನೇ ಆಗಲಿ ದೇವರ ಮುಂದೆ ನಿಂತಾಗ ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣ ಮನೋಭಾವ ಅಂತ.
0: ಆ ಕವಿತೆ ಅಕ್ಷರದ ಮುಂದೆ ನಮಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರಿಬಿಟ್ಟು ಕಲಸ ಮೇಲೋಗರಾಗೆ ಬರುವಂಥದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನು ನಾವು ನುಡಿಸ್ತೀವಿ. ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನು ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತಹ ಕೆಲಸವನ್ನು ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ
0: ಹೇಳಿದ್ರು.
1: ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲೆನ್ನ ನುಡಿಯು ಕನ್ನಡವೇ ಆಗಿರಲಿ. ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ. ಹಿಮಾಲಯವು ಮುಡಿಯಲ್ಲಿ, ಸಹ್ಯಾದ್ರಿಯು ಅಡಿಯಲ್ಲಿ, ಅಲ್ಲಲ್ಲಿಯೇ ಇರಲಿ. ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ. ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ ಕಾರವಾರದ ಸಿಗಡಿ ತುಟ್ಟಿಯಾಗದೇ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಡ್ರಿ ತಾವು.
0: ಹೌದು, ನಾನು ಇಡೀ ದೇಶದಲ್ಲಿ ಇದ್ರೂ ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದು.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯೋ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನು ಗೊತ್ತಾ, 40 ವರ್ಷದಿಂದ ಪದ್ಯ ಬರೀತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿ ಆಗಿಬಿಟ್ಟಿದೆ.
1: ಎಲ್ಲ ಒಂದು ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದು ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದರೆ ಮತ್ತೆ ನಾವು ಇರೋ ತನಕನೂ ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯೋಕ್ಕಾಗಲ್ಲ. ಆದರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರೀತಾ ಇರ್ತೀನಿ. ಅದೊಂದು ನನಗೆ ಒಂದು ಇರಲಪ್ಪ ವರ ಅಂತ ಯಾವಾಗಲೂ ನಾನು ಅಂದ್ಕೊಳ್ಳೋದು. ಆದರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕಷ್ಟೇ, ನಾನೇ ಬರೀತೀನಿ ಅಂತ ಹೇಳಕ್ಕೆ ಬರೋದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನು ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ. ಅಂದರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ.

0: ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದರಿಂದ ಧನ್ಯವಾದ, ನಮಸ್ಕಾರ.
1: ನನಗೂ ಖುಷಿಯಾಯಿತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್,
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಜಂಗಾಡ್ ಟಿಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಎಲ್ ಅನಂತ ಪದ್ಮನಾಭ, ಮೃದಂಗ ಕುಂಜಾರು ಎಚ್ ರವಿಕುಮಾರ್. ಮೊದಲಿಗೆ ಕೇಳೋಣ ಪುರಂದರದಾಸರ ಕೀರ್ತನೆ. ನಾಗಸ್ವರವ ಹೀರಾಗ ಕಂಡಚಾಪು ತಾಳದಲ್ಲಿ ವಂದಿಸುವುದಾದಿಯಲ್ಲಿ ಗಣನಾಥನ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಂಜಂಗಾಟಿ ಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಎಲ್ ಅನಂತ ಪದ್ಮನಾಭ, ಮೃದಂಗ ಕುಂಜುರು ಎಚ್ ರವಿಕುಮಾರ್. ಆಕಾಶವಾಣಿ ಮಂಗಳೂರು. ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಎರಡನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ, ಸಮಯ 10:30. ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯಲಿರುವ ಮಹಿಳಾ ವರ್ಲ್ಡ್ ಕಪ್ T20 ಕ್ರಿಕೆಟ್ ಪಂದ್ಯದ ಎರಡನೇ ಸೆಮಿಫೈನಲ್ನ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಮೊದಲಿಗೆ ಕೇಳಿ ಮುಯ್ಯಿಗೆ ಮುಯ್ಯಿ. ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ವಿಜಯ ನರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಕಹೋನಾ ಪ್ಯಾರ್ ಹೈ ಚಿತ್ರಕ್ಕಾಗಿ ಕುಮಾರ್ ಸಾನು ಅವರು ಹಾಡಿರುವ ಗೀತೆ. ಸಾವನ್ ಕುಮಾರ್ ತಕ್ ಅವರ ಗೀತರಚನೆ, ರಾಜೇಶ್ ರೋಷನ್ ಅವರ ಸಂಗೀತ.

ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಯುಗ್ ಪುರುಷ್ ಚಿತ್ರದ ಗೀತೆ ಪ್ರೀತಿ ಉತ್ತಮ್ ಸಿಂಗ್ ಹಾಗೂ ರವೀಂದ್ರ ಸಾತೆ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಮಜ್ರು ಸುಲ್ತಾನ್ ಪುರಿ ಅವರ ಗೀತರಚನೆ, ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ಇನ್ನು ಮುಂದೆ ಕೇಳಿ, ವಿಜಯವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ವಾಣಿ ಜೈರಾಮ್ ಅವರು ಹಾಡಿರುವ ಗೀತೆ. ಆರ್ ಎನ್ ಜೈ ಗೋಪಾಲ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಆಕಾಶವಾಣಿ ಬೆಂಗಳೂರು. ನಾಳಿನ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಬಹುದು. 7:15 ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನಾಯಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ, ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ, ಭಾಷಣ ರೂಪಾ ಕುಲಕರ್ಣಿ ಅವರಿಂದ, ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಾನವನ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಸುಜಾತಾ ಎಫ್ ತಳವಾರ್, ಇದು ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್, ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:50 ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಬೆಳೆ ವಿಮೆ ಯೋಜನೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಶ್ರೀಮತಿ ಶೋಭಾ ಎಚ್ ಬಿ, ಜಂಟಿ ಕೃಷಿ ನಿರ್ದೇಶಕರು ಬೆಳೆ ವಿಮೆ ವಿಭಾಗ. ನಂತರದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದಗಳು ಮೂಡಿಬರುವುದು. 7:45 ಸಿರಿಗಂಧ. 9:15 ಜಿಬಿ ಅನುಷಾ ಅವರು ಹಾಡಿರುವ ಭಜನೆಗಳು ಮೂಡಿಬರುವುದು. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿನಯ್ ಶರ್ವಾ ಅವರ ಹಾಡುಗಾರಿಕೆ, ವಯಲಿನ್ ಸಿಎನ್ ಚಂದ್ರಶೇಖರ್ ಅವರಿಂದ, ಮೃದಂಗ ಎಂ ಗುರುರಾಜ್ ಅವರಿಂದ. ಇನ್ನು ರಾತ್ರಿ 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ನಾಳಿನ ಪ್ರಸಾರ ಕಾರ್ಯದಲ್ಲಿ ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

0: the MP Lead Fellowship would nurture future nation builders committed to a developed and self-reliant India. The Ministry of Civil Aviation today launched the Air Suvidha 2.0 portal for Ebola health screening at entry points of international airports across the country. The upgraded digital platform aims to strengthen health surveillance of international travelers through real-time coordination among health, immigration and surveillance agencies for early detection of at-risk passengers. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಇದುವರೆಗೂ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬಂದವು. ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯುತ್ತಿರುವ ಮಹಿಳಾ ವರ್ಲ್ಡ್ ಕಪ್ ಟಿ20 ಕ್ರಿಕೆಟ್ ಪಂದ್ಯದ ಎರಡನೇ ಸೆಮಿಫೈನಲ್ನ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ 612 ಕಿಲೋಹರ್ಟ್ಸ್, ಡಿಟಿಎಚ್ ಮತ್ತು ಡಿಆರ್ಎಂ ತರಂಗಾಂತರಗಳಲ್ಲಿ ಮೂಡಿಬರಲಿವೆ. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.